0: ವಂದೇ ಪನ್ನಗಭೂಷಣಂ ಮೃಗಧರಂ
1: ವಂದೇ ಪಶೂನಾಂ ಪತಿಂ
0: ವಂದೇ ಸೂರ್ಯ ಶಶಾಂಗವಹ್ನಿನಯನಂ
1: ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತಜನಾಶ್ರಯಂಚ ವರದಂ ವಂದೇ ಶಿವಂ ಶಂಕರಂ ಶಿವಸಹಸ್ರನಾಮಂ ಓಂ ಸ್ಥಿರಸ್ಥಾಣುಃ ಪ್ರಭುರ್ಭೀಮಃ ಪ್ರವರೋ ವರದೋ ವರಃ ಸರ್ವಾತ್ಮ ಸರ್ವವಿಖ್ಯಾತಃ ಸರ್ವಃ ಸರ್ವಕರೋ ಭವಃ ಜಟೀ ಚರ್ಮೀ ಶಿಖಂಡೀ ಚ ಸರ್ವಾಂಗಃ
0: ಸರ್ವಭಾವನಃ
1: ಹರಶ್ಚ ಹರಿಣಾಕ್ಷಶ್ಚ
0: ಸರ್ವಭೂತಹರಃ
1: ಪ್ರಭುಃ ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಃ ಶಾಶ್ವತೋ ಧ್ರುವಃ ಸ್ಮಶಾನವಾಸೀ
0: ಭಗವಾನ್
1: ಖಚರೋ ಗೋಚರಃ ಅರ್ದನಃ ಅಭಿವಾದ್ಯಃ ಮಹಾಕರ್ಮ ತಪಸ್ವೀ
0: ಭೂತಭಾವನಃ
1: ಉನ್ಮತ್ತವೇಷಃ ಪ್ರಚ್ಛನ್ನಃ ಸರ್ವಲೋಕ ಪ್ರಜಾಪತಿಃ ಮಹಾರೂಪೋ ಮಹಾಕಾಯಃ ವೃಷರೂಪೋ ಮಹಾಯಶಃ ಮಹಾತ್ಮ ಸರ್ವಭೂತಾತ್ಮ ವಿಶ್ವರೂಪೋ ಮಹಾಹನುಃ ಲೋಕಪಾಲಃ ಅಂತರ್ಹಿತಾತ್ಮ ಪ್ರಸಾದಃ ನೀಲಲೋಹಿತಃ ಪವಿತ್ರಂಚ ಮಹಾಂಶೈವ ನಿಯಮಃ ನಿಯಮಾಶ್ರಿತಃ ಸರ್ವಕರ್ಮ ಸ್ವಯಂಭೂತಃ ಆದಿಃ ಆದಿಕರಃ ನಿಧಿಃ ಸಹಸ್ರಾಕ್ಷಃ ವಿಶಾಲಾಕ್ಷಃ ಸೋಮಃ ನಕ್ಷತ್ರಸಾಧಕಃ ಚಂದ್ರಃ ಸೂರ್ಯಃ ಶನಿಃ ಕೇತುಃ ಗ್ರಹಃ ಗೃಹಪತಿಃ ವರಃ ಆದಿಃ ಅಂತಃ ಲಯಃ ಕರ್ತಾ ಮೃಗಬಾಣಾರ್ಪಣಃ ಅನಘಃ ಮಹಾತಪಃ ಘೋರತಪಃ ಅಧೀನಃ ದೀನಸಾಧಕಃ ಸಂವತ್ಸರಕರಃ ಮಂತ್ರಃ ಪ್ರಮಾಣಂ ಪರಮಂ ತಪಃ ಯೋಗೀ ಯೋಜ್ಯಃ ಮಹಾಬೀಜಃ ಮಹಾರೇತಃ ಮಹಾಬಲಃ ಸುವರ್ಣರೇತಃ ಸರ್ವಜ್ಞಃ ಸುಬೀಜಃ ಬೀಜವಾಹನಃ ದಶಬಾಹುಃ ಅನಿಮಿಷಃ ನೀಲಕಂಠಃ ಉಮಾಪತಿಃ ವಿಶ್ವರೂಪಃ ಸ್ವಯಂ ಶ್ರೇಷ್ಠಃ ಬಲವೀರಃ ಬಲೋಗಣಃ ಗಣಕರ್ತಾ ಗಣಪತಿಃ ದಿಗ್ವಾಸಾಃ ಕಾಮಯೇವ ಚ ಮಂತ್ರವಿತ್ಪರಮಃ ಮಂತ್ರಃ ಸರ್ವಭಾವಕರೋಹರಃ ಕಮಂಡಲುಧರಃ ಧನ್ವೀ ಬಾಣಹಸ್ತಃ ಕಪಾಲವಾನ್ ಅಶನೀ ಶತಘ್ನೀ ಖಡ್ಗೀ ಪಟ್ಸೀ ಸಾಯುಧೀ ಮಹಾನ್ ಸ್ರುವಹಸ್ತಃ ಸುರೂಪಶ್ಚ ತೇಜಃ ತೇಜಸ್ಕರೋ ನಿಧಿಃ ಉಷ್ಣೀಪೀ ಚ ಸುವಕ್ತ್ರಶ್ಚ ಉದಗ್ರಃ ವಿನತಸ್ತಥಾ ದೀರ್ಘಶ್ಚ ಹರಿಕೇಶಶ್ಚ ಸುತೀರ್ಥಃ ಕೃಷ್ಣಯೇವ ಚ ಶೃಗಾಲರೂಪಃ ಸಿದ್ಧಾರ್ಥಃ ಮುಂಡಃ ಸರ್ವಶುಭಂಕರಃ ಅಜಶ್ಚ ಬಹುರೂಪಶ್ಚ ಗಂಗಾಧಾರೀ ಕಮರ್ದ್ಯಪೀ ಊರ್ಧ್ವರೇತಾ ಊರ್ಧ್ವಲಿಂಗಃ ಊರ್ಧ್ವಶಾಯೀ ನಭಃಸ್ಥಲಃ ತ್ರಿಜಟಃ ಚೀರವಾಸಾಶ್ಚ ರುದ್ರಃ ಸೇನಾಪತಿಃ ವಿಭುಃ ನಕ್ತಂಚರಃ ಅಹಶ್ಚರಶ್ಚ ತಿಗ್ಮಮನ್ಯುಃ ಸುವರ್ಚಸಃ ಗಜಃ
2: ದೈತ್ಯಃ
1: ಕಾಲಃ ಲೋಕಧಾತಾ ಗುಣಾಕರಃ ಸಿಂಹಸಾರ್ದೂಲರೂಪಶ್ಚ ವ್ಯಾಘ್ರಚರ್ಮಾಂಬರಾವೃತಃ ಕಾಳಯೋಗೀ ಮಹಾನಾಥಃ ಸರ್ವಕಾಮಃ ಚತುಷ್ಪಥಃ ನಿಶಾಚರಃ ಪ್ರೇತರಾಜಃ ಭೂತಚಾರೀ ಮಹೇಶ್ವರಃ ಬಹುಭೂತಃ ಬಹುಧರಃ ಸ್ವರ್ಭಾನುಃ ಅಮಿತೋಗತಿಃ ನಿತ್ಯಪ್ರಿಯಃ ನಿತ್ಯನರ್ತಃ ನರ್ತಕಃ ಸರ್ವಲಾಲಸಃ ಮಹಾಘೋರತಪಃ ಶೂರಃ ನಿತ್ಯಃ ಅನೀಹಃ ನಿರಾಲಯಃ ಸಹಸ್ರಹಸ್ತಃ ವಿಜಯಃ ವ್ಯವಸಾಯೋ ಅತಂದ್ರಿತಃ ಅಮರ್ಪಣಃ ಆತ್ಮಪರ್ಣಾತ್ಮ ಯಜ್ಞಃ ಕಾಮನಾಶಕಃ ದಕ್ಷಯಾಗ ಅಪಹಾರೀ ಚ ಸುಸುಹೋ ಮಧ್ಯಮಸ್ತಥಾ ತೇಜೋಪಹಾರೀ ಬಲಃ ಮುದಿತಃ ಅಜಿತೋ ವರಃ ಗಂಭೀರಗೋಪಃ ಗಂಭೀರಃ ಗಂಭೀರಬಲವಾಹನಃ ನ್ಯಗ್ರೋಧರೂಪಃ ನ್ಯಗ್ರೋಧಃ ವೃಕ್ಷಕರ್ಣಸ್ಥಿತಿಃ ವಿಭುಃ ಸುತೀಕ್ಷ್ಣ ದಶನಶ್ಚೈವ ಮಹಾಕಾಯಃ ಮಹಾನನಃ ವಿಶ್ವಕ್ಸೇನಃ ಹರಿರ್ಯಜ್ಞಃ ಸಂಯುಗಾ ಪೀಠವಾಹನಃ ತೀಕ್ಷ್ಣತಾಪಶ್ಚ ಹರ್ಯಶ್ವಃ ಸಹಾಯಃ ಕರ್ಮಕಾಲವಿತ್ ವಿಷ್ಣುಪ್ರಸಾದಿತಃ ಯಜ್ಞಃ ಸಮುದ್ರಃ ಬಡವಾಮುಖಃ ಹುತಾಶನಸಹಾಯಶ್ಚ ಪ್ರಶಾಂತಾತ್ಮಾ ಹುತಾಶನಃ ಉಗ್ರತೇಜಾ ಮಹಾತೇಜಾ ಜನ್ಯಃ ವಿಜಯಕಾಲವಿತ್ ಜ್ಯೋತಿಷಾಂ ಅಯನಂ ಸಿದ್ಧಿಃ ಸರ್ವವಿಗ್ರಹಯೇವ ಚ ಶಿಖೀ ಮುಂಡೀ ಜಟೀ ಜ್ವಾಲೀ ಮೂರ್ತಿಜಃ ಮೂರ್ಧಕಃ ಬಲೀ ವೈಷ್ಣವಃ ಪ್ರಜವೀತಾಲೀ ಖೇಲೀ ಕಾಲಕಟಂಕಟಃ ನಕ್ಷತ್ರವಿಗ್ರಹಮತಿ ಗುಣಬುದ್ಧಿ ಲಯೋ ಅಗಮ ಪ್ರಜಾಪತಿ ವಿಶ್ವಬಾಹು ವಿಭಾಗ ಸರ್ವತೋಮುಖ ವಿಮೋಚನ ಸುಸರಣ ಹಿರಣ್ಯಕವಚೋದ್ಭವ ಮೇಘಜ ಬಲಚಾರೀ ಚ ಮಹೀಚಾರಿ ಅಸ್ತುತಸ್ತಥಾ ಸರ್ವಸೂರ್ಯ ವಿನೋದಿ ಚ ಸರ್ವವಾದ್ಯ ಪರಿಗ್ರಹ
2: ಯಾಲರೂಪೋ
1: ಗುಹಾವಾಸಿ ಗ್ರಹಮಾಲಿ ತರಂಗವಿತ್ ತ್ರಿದಶಃ ಕಾಲದೃಕ್ ಕರ್ಮ ಸರ್ವಬಂಧ ವಿಮೋಚನ ಬಂಧನಸ್ತು ಅಸುರೇಂದ್ರಾಣಾಂ ಯುಧಿ ಶತ್ರುವಿನಾಶನಃ ಸಾಂಖ್ಯಪ್ರಸಾದಃ ದುರ್ವಾಸಾಃ ಸರ್ವಸಾಧು ನಿಷೇವಿತಃ ಪ್ರಸ್ಕಂದನಃ ವಿಭಾಗಜ್ಞಃ ಅತುಲ್ಯಃ ಯಜ್ಞಭಾಗವಿತ್ ಸರ್ವವಾಸಃ ಸರ್ವಚಾರೀ ದುರ್ವಾಸ ವಾಸವಃ ಅಮರಃ ಹೇಮೋ ಹೇಮಕರಃ ಯಜ್ಞಃ ಸರ್ವಧಾರೀ ಧರೋತ್ತಮಃ ಲೋಹಿತಾಕ್ಷಃ ಮಹಾಕ್ಷಶ್ಚ ವಿಜಯಾಕ್ಷಃ ವಿಶಾರದಃ ಸಂಗ್ರಹ ನಿಗ್ರಹ ಕರ್ತಾ ಸರ್ವಚೀರ ನಿವಾಸನಃ ಮುಖ್ಯಃ ಅಮುಖ್ಯಶ್ಚ ದೇಹಶ್ಚ ಕಾಲಹಿಃ ಸರ್ವಕಾಮದಃ ಸರ್ವಕಾಲಪ್ರಸಾದಶ್ಚ ಸುಬಲಃ ಬಲರೂಪಭೃತ್ ಸರ್ವಕಾಮಪ್ರದಶ್ಚೈವ ಸರ್ವದಃ ಸರ್ವತೋಮುಖಃ ಆಕಾಶನಿರ್ವಿರೂಪಶ್ಚ ನಿಪಾತಃ ಅವಶಃ ಖಗಃ ರೌದ್ರರೂಪೋ ಅಂಶುರಾದಿತ್ಯಃ ಬಹುರಶ್ಮಿಃ ಸುವರ್ಚಸೀ ವಸುವೇಗಃ ಮಹಾವೇಗಃ ಮನೋವೇಗಃ ನಿಶಾಚರಃ ಸರ್ವವಾಸೀ ಶ್ರಿಯಾವಾಸೀ ಉಪದೇಶಕರಃ ಅಕರಃ ಮುನಿಃ ಆತ್ಮಾ ನಿರಾಲೋಕಃ ಸಂಮಗ್ನಶ್ಚ ಸಹಸ್ರದಃ ಪಕ್ಷೀ ಚ ಪ್ರಕ್ಷರೂಪಶ್ಚ ಅತಿದೀಪ್ತೋ ವಿಶಾಂಪತಿಃ ಉನ್ಮಾದಃ ಮದನಃ ಕಾಮಃ ಅಶ್ವತ್ಥಃ ಅರ್ಥಕರಃ ಯಶಃ ವಾಮದೇವಶ್ಚ ವಾಮಶ್ಚ ಪ್ರಾಗ್ದಕ್ಷಿಣಃ ಉದಂಗ್ಮುಖಃ ಸಿದ್ಧಯೋಗೀ ಮಹರ್ಷಿಶ್ಚ ಸಿದ್ಧಾರ್ಥಃ ಸಿದ್ಧಸಾಧಕಃ ಭಿಕ್ಷುಶ್ಚ ಭಿಕ್ಷುರೂಪಶ್ಚ ವಿಪಣಃ ಮೃದುಃ ಅವ್ಯಯಃ ಮಹಾಸೇನಃ ವಿಶಾಖಶ್ಚ ಷಷ್ಠಿಭಾಗಃ ಗವಾಂಪತಿಃ ವಜ್ರಹಸ್ತಶ್ಚ ವಿಷ್ಕಂಬೀ ಚಮೂಸ್ತಂಭನಯೇವ ಚ ವೃತ್ತವೃತ್ತಕರಃ ತಾಲಃ ಮಧುಃ ಮಧುಕಲೋಚನಃ ವಾಚಸ್ಪತ್ಯಃ ವಾಜಸನಃ ನಿತ್ಯಂ ಆಶ್ರಿತಪೂಜಿತಃ ಬ್ರಹ್ಮಚಾರೀ ಲೋಕಚಾರೀ ಸರ್ವಚಾರೀ ವಿಚಾರವಿದ್ ಈಶಾನಃ ಈಶ್ವರಃ ಕಾಲಃ ನಿಶಾಚಾರೀ ಪಿನಾಕಭೃತ್ ನಿಮಿತ್ತಸ್ಥಃ ನಿಮಿತ್ತಂಚ ನಂದಿಃ ನಂದಕಿರೋ ಹರಿಃ ನಂದೀಶ್ವರಶ್ಚ ನಂದೀ ಚ ನಂದನಃ ನಂದಿವರ್ಧನಃ ಭಗಹಾರೀ ನಿಹಂತಾ ಚ ಕಾಲಃ ಬ್ರಹ್ಮ ಪಿತಾಮಹಃ ಚತುರ್ಮುಖಃ ಮಹಾಲಿಂಗಃ ಚಾರುಲಿಂಗಃ ತಥೈವ ಚ ಲಿಂಗಾಧ್ಯಕ್ಷಃ ಸುರಾಧ್ಯಕ್ಷಃ ಯೋಗಾಧ್ಯಕ್ಷಃ ಯುಗಾವಹಃ ಬೀಜಾಧ್ಯಕ್ಷಃ ಬೀಜಕರ್ತಾ ಅಧ್ಯಾತ್ಮ ಅನುಗತೋ ಬಲಃ ಇತಿಹಾಸಃ ಸಕಲ್ಪಶ್ಚ ಗೌತಮಃ ಅಥ ನಿಶಾಕರಃ ದಂಭೋಹಿ ಅದಂಬಃ ವೈದಂಬಃ ವಶ್ಯಃ ವಶಕರಃ ಕಲಿಃ ಲೋಕಕರ್ತಾ ಪಶುಪತಿಃ ಮಹಾಕರ್ತಾ ಅನೌಷಧಃ ಅಕ್ಷರಂ ಪರಮಂ ಬ್ರಹ್ಮ ಬಲವಾನ್ ಶಕ್ತಯೇವ ಚ ನೀತಿಃ ಅನೀತಿಃ ಶುದ್ಧಾತ್ಮ ಶುದ್ಧಃ ಮಾನ್ಯಃ ಗತಾಗತಃ ಬಹುಪ್ರಸಾದಃ ಸುಸ್ವಪ್ನಃ ದರ್ಪಣಃ ಅಥ ತು ಅಮಿತ್ರವಿಜಿತ್ ವೇದಕಾರಃ ಮಂತ್ರಕಾರಃ ವಿದ್ವಾನ್ ಸಮರಮರ್ದನಃ ಮಹಾಮೇಘನಿವಾಸೀ ಚ ಮಹಾಘೋರೋ ವಶೀಕರಃ ಅಗ್ನಿಜ್ವಾಲಃ ಮಹಾಜ್ವಾಲಃ ಅತಿಧೂಮೋ ಹುತೋ ಹವಿಃ ವೃಷಭಃ ಶಂಕರಃ ನಿತ್ಯಂ ವರ್ಚಸ್ವೀ ಧೂಮಕೇತನಃ ನೀಲಃ ತಥಾಂಗುಲಬ್ಧಶ್ಚ ಶೋಭನಃ ನಿರವಗ್ರಹಃ ಖಸ್ತಿದಃ ಖಸ್ತಿಭಾಗಶ್ಚ ಭಾಗೀ ಭಾಗಕರೋ ಲಘುಃ ಉತ್ಸಂಗಶ್ಚ ಮಹಾಂಗಶ್ಚ ಮಹಾಗರ್ಭ ಪರಾಯಣಃ ಕೃಷ್ಣವರ್ಣಃ ಸುವರ್ಣಶ್ಚ ಇಂದ್ರಿಯಂ ಸರ್ವದೇಹಿನಾಂ ಮಹಾಪಾದೋ ಮಹಾಹಸ್ತಃ ಮಹಾಕಾಯೋ ಮಹಾಯಶಾಃ ಮಹಾಮೂರ್ಧಾ ಮಹಾಮಾತ್ರಃ ಮಹಾನೇತ್ರಃ ನಿಶಾಲೇಹ ಮಹಾಂತಕಃ ಮಹಾಕರ್ಣಃ ಮಹೋಷ್ಠಶ್ಚ ಮಹಾಹನುಃ ಮಹಾನಾಸಃ ಮಹಾಕಂಭುಃ ಮಹಾಗ್ರೀವಃ ಶ್ಮಶಾನಭಾಕ್ ಮಹಾವಕ್ಷಃ ಮಹೋರಸ್ಕಃ ಅಂತರಾತ್ಮಾ ಮೃಗಾಲಯಃ ಲಂಬನಃ ಲಂಬಿತೋಷ್ಠಶ್ಚ ಮಹಾಮಾಯಃ ಪಯೋನಿಧಿಃ ಮಹಾದಂತಃ ಮಹಾದಂಷ್ಟ್ರಃ ಮಹಾಜಿಹ್ವಃ ಮಹಾಮುಖಃ ಮಹಾನಖೋ ಮಹಾರೋಮಾ ಮಹಾಕೇಶಃ ಮಹಾಜಟಃ ಪ್ರಸನ್ನಶ್ಚ ಪ್ರಸಾದಶ್ಚ ಪ್ರತ್ಯಯಃ ಗಿರಿಸಾಧನಃ ಸ್ನೇಹ ಅಸ್ನೇಹನಶ್ಚೈವ ಅಜಿತಶ್ಚ ಮಹಾಮುನಿಃ ವೃಕ್ಷಾಕರಃ ವೃಕ್ಷಕೇತುಃ ಅನಲಃ ವಾಯುವಾಹನಃ ಗಂಡಲೀ ಮೇರುಧಾಮಾ ಚ ದೇವಾಧಿಪತಿರೇವ ಚ ಅಥರ್ವಶೀರ್ಷಃ ಸಾಮಾಸ್ಯ ಋಕ್ಸಹಸ್ರ ಅಮಿತೇಕ್ಷಣಃ ಯಜುಃ ಪಾದಭುಜಃ ಗುಹ್ಯಃ ಪ್ರಕಾಶಃ ಜಂಗಭಸ್ತಥಾ ಅಮೋಘಾರ್ಥಃ ಪ್ರಸಾದಶ್ಚ ಅಭಿಗಮ್ಯಃ ಸುದರ್ಶನಃ ಉಪಕಾರಃ ಪ್ರಿಯಃ ಸರ್ವಃ ಕನಕಃ ಕಾಂಚನಿಚ್ಛವಿಃ ನಾಭಿಃ ನಂದಗರಃ ಭಾವಃ ಪುಷ್ಕರಸ್ಥ ಪತಿಃ ಸ್ಥಿರಃ ದ್ವಾದಶಸ್ತ್ರ ಅಸನಶ್ಚ ಆದ್ಯಃ ಯಜ್ಞಃ ಯಜ್ಞಸಮಾಹಿತಃ ನಕ್ತಂ ಕಲಿಶ್ಚ ಕಾಲಶ್ಚ ಮಕರಃ ಕಾಲಪೂಜಿತಃ ಸಗಣಃ ಗಣಕಾರಶ್ಚ ಭೂತವಾಹನ ಸಾರಥಿ ಭಸ್ಮಾಶಯಃ ಭಸ್ಮಗುಪ್ತಃ ಭಸ್ಮಭೂತಃ ತರುರ್ಗಣಃ ಲೋಕಪಾಲಃ ತಥಾ ಅಲೋಕಃ ಮಹಾತ್ಮ ಸರ್ವಪೂಜಿತಃ ಶುಕ್ಲಃ ತ್ರಿಶುಕ್ಲಃ ಸಂಪನ್ನಃ ಶುಚಿಃ ಭೂತನಿಷೇವಿತಃ ಆಶ್ರಮಸ್ಥಃ ಕ್ರಿಯಾವಸ್ಥಃ ವಿಶ್ವಕರ್ಮ ಮತಿಃ ವರಃ ವಿಶಾಲಶಾಖಾ ತಾಮ್ರೋಷ್ಟಃ ಅಂಬುಜಾಲಃ ಸುನಿಶ್ಚಲಃ ಕಪಿಲಃ ಕಪಿಶಃ ಶುಕ್ಲಃ ಆಯುಶ್ಚೈವ ಪರಃ ಅಪರಃ ಗಂಧರ್ವೋ ಹಿ ಅದಿತಿಃ ದಾರ್ಷ್ಯಃ ಸುವಿಜ್ಞೇಯಃ ಸುಶಾರದಃ ಪರಶ್ವಥ ಆಯುಧಃ ದೇವಃ ಅನುಕಾರಿ ಸುಭಾಂಧವಃ ತುಂಭವೀಣಃ ಮಹಾಕ್ರೋಧಃ ಊರ್ಧರಿತ ಜಲೇಶಯಃ ಉಗ್ರಃ ವಂಶಕರಃ ವಂಶಃ ವಂಶನಾದಃ ಅನಿಂದಿತಃ ಸರ್ವಾಂಗರೂಪಃ ಮಾಯಾವೀ ಸುಹೃದೋ ಅನಿಲೋ ನಲಃ ಬಂಧನಃ ಬಂಧಕರ್ತಾ ಚ ಸುಬಂಧನ
2: ವಿಮೋಚನಃ
1: ಸ ಯಜ್ಞಾರಿಹಿ ಸ ಕಾಮಾರಿಹಿ ಮಹಾದಂಷ್ಟ್ರಃ ಮಹಾಯುಧಃ ಬಹುಧಾ ಅನಿಂದಿತಃ ಸರ್ವಃ ಶಂಕರಃ ಚಂದ್ರಶೇಖರಃ ಅಮರೇಶಃ ಮಹಾದೇವಃ ವಿಶ್ವದೇವಃ ಸುರಾರಿಹ ಅಹಿರ್ಬುದ್ಧ್ಯಾ ಅನಿಲಾಭಶ್ಚ ಶೇಖಿತಾನಃ ಹರಿಹಿ ತಥಾ ಅಜೇಕಪಾಂಚ ಕಾಪಾಲೀ ತ್ರಿಶಂಕುರಜಿತಃ ಶಿವಃ ಧನ್ವಂತರಿಃ ಧೂಮಕೇತುಃ ಸ್ಕಂದಃ ವೈಶ್ರವಣಸ್ತಥಾ ಧಾತಾ ಶಕ್ರಶ್ಚ ವಿಷ್ಣುಶ್ಚ ಮಿತ್ರಸ್ತು ಅಷ್ಟಾಧ್ರುವೋಧರಃ ಪ್ರಭಾವಃ ಸರ್ವಗಃ ವಾಯುಃ ಅರ್ಯಮಾ ಸವಿತಾರವಿಃ ಉಷಂಗುಶ್ಚ ವಿಧಾತಾ ಚ ಮಾಂಧಾತಾ ಭೂತಭಾವನಃ ವಿಭುಃ ವರ್ಣವಿಭಾವೀ ಚ ಸರ್ವಕಾಮ ಗುಣಾವಹಃ ಪದ್ಮನಾಭಃ ಮಹಾಗರ್ಭಃ ಚಂದ್ರವಕ್ತ್ರಃ ಅನಿಲಃ ಅನಲಃ ಬಲವಾಂಶ್ಚ ಉಪಶಾಂತಶ್ಚ ಪುರಾಣಃ ಪುಣ್ಯಚುಂಚರೀ ಕುರುಕರ್ತಾ ಕುರುವಾಸೀ ಗುರುಭೂತಃ ಗುಣೌಷಧಃ ಸರ್ವಾಶಯಃ ದರ್ಭಚಾರೀ ಸರ್ವೇಷಾಂ ಪ್ರಾಣಿನಾಂ ಪತಿಃ ದೇವದೇವಃ ಸುಖಾಸಕ್ತಃ ಸದಸದ್ ಸರ್ವರತ್ನವಿದ್ ಕೈಲಾಸಗಿರಿವಾಸೀ ಚ ಹಿಮವದ್ಗಿರಿಶ್ರೇಯಃ ಕೂಲಹಾರೀ ಕೂಲಕರ್ತಾ ಬಹುವಿದ್ಯಾ ಬಹುಪ್ರದಃ ವಣಿಜಃ ವರ್ಧಕೀ ವೃಕ್ಷಃ ಮುಗುಲಃ ಚಂದನಶ್ಚದಃ ಸಾರಗ್ರೀವಃ ಮಹಾಜತ್ರುಃ ಅಲೋಲಶ್ಚ ಮಹೌಷಧಃ ಸಿದ್ಧಾರ್ಥಕಾರೀ ಸಿದ್ಧಾರ್ಥಃ ಛಂದಃ ವ್ಯಾಕರಣೋತ್ತರಃ ಸಿಂಹನಾದಃ ಸಿಂಹದಷ್ಟ್ರಃ ಸಿಂಹಗಃ ಸಿಂಹವಾಹನಃ
2: ಪ್ರಭಾವಾತ್ಮ
1: ಜಗತ್ಕಾಲಃ ಕಾಲಃ ಲೋಕಹಿತಃ ತರುಃ ಸಾರಂಗಃ ನವಚಕ್ರಾಂಗಃ ಕೇತುಮಾಲೀ ಸಭಾವನಃ ಭೂತಾಲಯಃ ಭೂತಪತಿಃ ಅಹೋರಾತ್ರಂ ಅನಿಂದಿತಃ ವರ್ಧಿತಃ ಸರ್ವಭೂತಾನಾಂ ನಿಲಯಶ್ಚ ವಿಭುರ್ಭವಃ ಅಮೋಘಃ ಸಂಯತೋ ಹ್ಯಶ್ವಃ ಭೋಜನಃ ಪ್ರಾಣಧಾರಣಃ ಧೃತಿಮಾನ್ ಮತಿಮಾನ್ ದಕ್ಷಃ ಸತ್ಕೃತಶ್ಚ ಯುಗಾಧಿಪಃ ಗೋಪಾಲಃ ಗೋಪತಿಃ ಗ್ರಾಮಃ ಗೋಚರ್ಮ ವಸನೋಹರಿಃ ಹಿರಣ್ಯಬಾಹುಶ್ಚ ತಥಾ ಗುಹಾಪಾಲಃ ಪ್ರವೇಶಕಃ ಪ್ರಕೃಷ್ಟಾರಿಃ ಮಹಾಹರ್ಷಃ ನಿತಕಾಮಃ ಜಿತೇಂದ್ರಿಯಃ ಗಾಂಧಾರಶ್ಚ ಸುವಾಸಶ್ಚ ತಪಸ್ಸಕ್ತಃ ರತಿರ್ನರಃ ಮಹಾಗೀತಃ ಮಹಾನೃತ್ಯಃ ಅಪ್ಸರೋ ಗಣಸೇವಿತಃ ಮಹಾಕೇತುಃ ಮಹಾಧಾತುಃ ನೈಕಸಾನುಚರಃ ಛಲಃ ಆವೇದನೀಯಃ ಆವೇಶಃ ಸರ್ವಗಂಧಸುಖಾವಹಃ ತೋರಣಸ್ತಾರಣ ಆತಃ ಪರಿಧಿ ಪತಿಖೇಚರಃ ಸಂಯೋಗಃ ವರ್ಧನಃ ವೃದ್ಧಃ ಅತಿವೃದ್ಧಃ ಗುಣಾಧಿಕಃ ನಿತ್ಯ ಆತ್ಮ ಸಹಾಯಶ್ಚ ದೇವಾಸುರಪತಿಃ ಪತಿಃ ಯುಕ್ತಶ್ಚ ಯುಕ್ತಬಾಹುಶ್ಚ
2: ದೇವೋ ದಿವಿ
1: ಸುಪರ್ವಣ ಆಷಾಢಶ್ಚ ಶುಷಾಢಶ್ಚ ಧ್ರುವಃ ಅಥ ಹರಿಣೋ ಹರಃ ಬಭುಃ ಆವರ್ತನಮಾನೇಭ್ಯಃ ವಸುಶ್ರೇಷ್ಠಃ ಮಹಾಪಥಃ ಶಿರೋಹಾರಿ ವಿಮರ್ಶಶ್ಚ ಸರ್ವಲಕ್ಷಣಲಕ್ಷಿತ ಅಕ್ಷಶ್ಚ ರಥಯೋಗೀ ಚ ಸರ್ವಯೋಗೀ ಮಹಾಬಲಃ ಸಮಾಂನಾಯಃ ಅಸಮಾಂನಾಯಃ ತೀರ್ಥದೇವಃ ಮಹಾರಥಃ ನಿರ್ಜೀವಃ ಜೀವನಃ ಮಂತ್ರಃ ಶುಭಾಕ್ಷಃ ಬಹುಕರ್ಕಶಃ
2: ರತ್ನಪ್ರಭೂತೋ
1: ರಕ್ತಾಂಗಃ ಮಹಾರ್ಣವ ನಿಪಾನವಿತ್ ಮೂಲಂ ವಿಶಾಲಃ ಅಮೃತಃ ವ್ಯಕ್ತಾವ್ಯಕ್ತ ತಪೋನಿಧಿಃ ಆರೋಹಣಃ ಅಧಿರೋಹಶ್ಚ ಶಿಲಧಾರೀ ಮಹಾಯಶಃ ಸೇನಾಕಲ್ಪಃ ಮಹಾಕಲ್ಪಃ ಯೋಗಃ ಯುಗಹರೋಹರಿಃ ಯುಗರೂಪಃ ಮಹಾರೂಪಃ ಮಹಾನಾಗಹನೋ ವಧಃ ನ್ಯಾಯ ನಿರ್ವಪಣಃ ಪಾದಃ ಪಂಡಿತೋ ಹಿ ಅಚಲೋಪಮಃ ಬಹುಮಾಲಃ ಮಹಾಮಾಲಃ ಶಶೀ ಹರಿಸುಲೋಚನಃ ವಿಸ್ತಾರಃ ಲವಣಃ ಕೂಪಃ ತ್ರಿಯುಗಃ ಸಫಲೋದಯಃ ತ್ರಿಲೋಚನಃ ಉಷಣ್ಣಾಂಗಃ ಮಣಿವಿದ್ಧಃ ಜಟಾಧರಃ ಬಿಂದುಃ ವಿಸರ್ಗಃ ಸುಮುಖಃ ಶರಃ ಸರ್ವಾಯುಧಃ ಸಹಃ ನಿವೇದನಃ ಸುಖಾಜಾತಃ ಸುಗಂಧ

0: ವಿನಿರ್ಮಾತಾ ಶದಘ್ನಿ ಪಾಶಶಕ್ತಿಮಾನ್ ಪದ್ಮಗರ್ಭಃ ಮಹಾಗರ್ಭಃ ಬ್ರಹ್ಮಗರ್ಭಃ ಜಲೋದ್ಭವಃ ಗವಸ್ತಿಃ ಬ್ರಹ್ಮಕೃತ್ ಬ್ರಹ್ಮ ಬ್ರಹ್ಮವಿತ್ ಬ್ರಾಹ್ಮಣೋ ಗತಿಃ ಅನಂತರೂಪಶ್ಚ ಏಕಾತ್ಮ ತಿಗ್ಮತೇಜಃ ಸ್ವಯಂಭುವಃ ಊರ್ಧ್ವಗಾತ್ಮ ಪಶುಪತಿಃ ವಾತರಂಭಃ ಮನೋಜವಃ ಛಂದನಿ ಪದ್ಮನಾಲಾಗ್ರಃ ಸುರಭಿ ಉತ್ತರಣೋ ನರಃ ಕರ್ಣಿಕಾರ ಮಹಾಸೃಗ್ವೀ ನೀಲಮೌಲಿ ಪಿನಾಕಧೃತ್ ಉಮಾಪತಿ ಉಮಾಕಾಂತ ಜಾಹ್ನವಿ ಮೃದುಮಾಧವ ವರ ವರಾರ್ಹ ವರದ ವರೆಣ್ಯ ಸುಮಹಾಸ್ವನ ಮಹಾಪ್ರಸಾದ ದಮನ ಶತ್ರು ಶ್ವೇತಪಿಂಗಲ ಪ್ರೀತಾತ್ಮ ಪರಮಾತ್ಮ ಚ ಪ್ರೇತಾತ್ಮ ಪ್ರಧಾನಧೃತ್ ಸರ್ವಪಾಶು ಮುಖಸ್ತ್ರೇಕ್ಷ ಧರ್ಮಸಾಧಾರಣೋ ವರ ಚರಾಚರಾತ್ಮ ಸೂಕ್ಷ್ಮಾತ್ಮ ಅಮೃತ ಗೋವೃಷೇಶ್ವರ ಸಾಧ್ಯರ್ಷಿ ವಸು ಆದಿತ್ಯ ವಿವಸ್ವಾನ್ ಸವಿತಾ ಅಮೃತ ವ್ಯಾಸ ಸರ್ಗ ಸುಸಂಕ್ಷೇಪ ವಿಸ್ತರ ಪರ್ಯ ನರ ಕ್ರತು ಸಂವತ್ಸರ ಮಾಸ ಪಕ್ಷ ಸಂಖ್ಯಾಸಮಾಪನ ಕಲಾ ಕಾಷ್ಟ ಲವಾಮಾತ್ರ ಮುಹೂರ್ತಃ ಕ್ಷಪಾಕ್ಷಣ ವಿಶ್ವಕ್ಷೇತ್ರಂ ಪ್ರಜಾಬೀಜಂ ಲಿಂಗಂ ಆದ್ಯಸ್ನಿರ್ಗಮಃ ಸದಸದ್ವ್ಯಕ್ತಂ ಅವ್ಯಕ್ತಂ ಪಿತಾಮಾತಾ ಪಿತಾಮಹ ಸ್ವರ್ಗದ್ವಾರಂ ಪ್ರಜಾದ್ವಾರಂ ಮೋಕ್ಷದ್ವಾರಂ ತ್ರಿವಿಷ್ಟವಂ ನಿರ್ವಾಣಂ ಕ್ಲಾದನಂ ಚೈವ ಬ್ರಹ್ಮಲೋಕಃ ಪರಾಗತಿಃ ದೇವಾಸುರ ವಿನಿರ್ಮಾತಾ ದೇವಾಸುರ ಪರಾಯಣಃ ದೇವಾಸುರ ಗುರುರ್ದೇವಃ ದೇವಾಸುರ ನಮಸ್ಕೃತಃ ದೇವಾಸುರ ಮಹಾಮಾತ್ರಃ ದೇವಾಸುರ ಗಣಾಶ್ರಯಃ ದೇವಾಸುರ ಗಣಾಧ್ಯಕ್ಷಃ ದೇವಾಸುರ ಗಣಾಗ್ರಣೀಃ ದೇವಾದಿದೇವಃ ದೇವರ್ಷಿಃ ದೇವಾಸುರ ವರಪ್ರದಃ ದೇವಾಸುರೇಶ್ವರಃ ವಿಶ್ವಃ ದೇವಾಸುರಮಹೇಶ್ವರಃ ಸರ್ವದೇವಮಯಃ ಅಚಿಂತ್ಯಃ ದೇವತಾತ್ಮ ಆತ್ಮಸಂಭವಃ ಉದ್ಭಿದ್ ತ್ರಿವಿಕ್ರಮಃ ವೇದ್ಯಃ ವಿರಜಃ ನಿರಜಃ ಅಮರಃ ಈಢ್ಯಃ ಅಸ್ತೀಶ್ವರಃ ವ್ಯಾಘ್ರಃ ದೇವಸಿಂಹಃ ನರಋಷಭಃ ವಿಬುಧಃ ಅಗ್ರವರಃ ಸೂಕ್ಷ್ಮಃ ಸರ್ವದೇವ ಸ್ತಪೋಮಯಃ ಸುಯುಕ್ತಃ ಶೋಭನೋ ವಜ್ರೀ ಪ್ರಾಸಾನಾಂ ಪ್ರಭವಃ ಅವ್ಯಯಃ ಗುಹಃ ಕಾಂತಃ ನಿಜಃ ಸರ್ಗಃ ಪವಿತ್ರಂ ಸರ್ವಪಾವನಃ ಶೃಂಗೀ ಶೃಂಗಪ್ರಿಯಃ ಬಭ್ರೂ ರಾಜರಾಜ ನಿರಾಮಯಃ ಅಭಿರಾಮಃ ಸುರಗಣಃ ವಿರಾಮಃ ಸರ್ವಸಾಧನಃ ಲಲಾಟಾಕ್ಷಃ ವಿಶ್ವದೇವಃ ಹರಿಣಃ ಕುರ್ಮವರ್ಚಸಃ ಸ್ಥಾವರಾಣಾಂ ಪತಿಶ್ಚೈವ ನಿಯಮೇಂದ್ರಿಯವರ್ಧನಃ ಸಿದ್ಧಾರ್ಥಃ ಸಿದ್ಧಭೂತಾರ್ಥಃ ಅಚಿಂತ್ಯಃ ಸತ್ಯವ್ರತಶುಚಿಃ ವ್ರತಾದಿಭಃ ಪರಬ್ರಹ್ಮ ಭಕ್ತಾನಾಂ ಪರಮಾಂಗದಿಃ ವಿಮುಕ್ತಃ ಮುಕ್ತತೇಜಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್ ಯಃ ಪಠೇತ್ ಶುಚಿಃ ಸಾರ್ಥಂ ಬ್ರಹ್ಮಚಾರೀ ಜಿತೇಂದ್ರಿಯಃ ಅಭಗ್ನಯೋಗಃ ವರ್ಷಂತು ಸೋ ಅಶ್ವಮೇಧ ಫಲಂ ಲಭೇತ್ ಓಂ ಶಿವಾರ್ಪಣಮಸ್ತು.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು shaivam.org ರೇಡಿಯೋಸ್ 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ shaivam.org. ಓಂ ನಮಃ ಶಿವಾಯ.

ಏತಿ ವಾ ಭಜಮನ ಶಿವಮೇವ ನಿರಂತರಂ ಭಜಮನ ಶಿವಮೇವ ನಿರಂತರಂ ಭಜಮನ ಶಿವಮೇವ ನಿರಂತರಂ ಸದಂಚಿತ ಮುದಂಚಿತ ನಿಕುಂಚಿತ ಪದಂ ಝಳ ಝಳಂಚಲಿತ ಮಂಜುಕಟಕಂ ಪತಂಜಲಿ ದೃಗಂಜನ ಮನಂಜನ ಮಕಿಂಚನ ಹರಂ ಜನನ ಭಂಜನಕರಂ ಕದಂಬ ರುಚಿ ಮಂಬುದವ ಸಂಪರಮ ಮಂಬುದ ಕದಂಬಕ ವಿಡಂಬಕಗಳಂ ಚಿದಂಬುಧಿಮಣಿಂ ಬುದ ಹೃದಂಬುಜರವಿಂ ಪರಚಿದಂಬರ ನಟಂ ಹೃದಿ ಭಜ ಪರಚಿದಂಬರ ನಟಂ ಹೃದಿ ಭಜ

ಯಶಾಕ್ವರಾಯ ಚರು ಸವಿತರ ಔಷಣಿಹ ಯತರಯಸ್ತ್ರಿಗ್ಗಂ ಶಾಯರೈವತಾಯದ್ವಾದಶಕಪಾಲಃ ಪರಾಜಾಪತಿಯಶ್ಚರುರದಿತಿಯೈ ವಿಷ್ಣುಪತಿ

0: పురాణం ప్రెసెంటెడ్ బై శ్రీ హెచ్ఎస్ త్యాగరాజన్. థ్యాంక్ యూ. ఓం నమ శివాయ.
1: గురుభ్యో నమః. ಎಲ್ಲ ಮಹನೀಯರಿಗಳಿಗೂ ನಮಸ್ಕಾರ. ಈ ದಿನದ ವಿಡಿಯೋ ಪ್ರಾರಂಭಿಸುವುದಕ್ಕೆ ಮುಂಚೆ ನಾರದ ಭಕ್ತಿ ಸೂತ್ರದಿಂದ ಒಂದು ಸೂತ್ರ ಅದನ್ನು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಇದು ಭಕ್ತಿ ಹೇಗಿರಬೇಕು ಅಂತ ವಿವರಿಸುತ್ತೆ. ಸರ್ವದಾ ಸರ್ವಭಾವೇನ ನಿಶ್ಚಿತಿಂತೈರ್ ಭಗವಾನೇವ ಭಜನೀಯ ಅಂತ ಇದು ಸೂತ್ರ. ಸರ್ವದಾ ಅಂದರೆ ಯಾವಾಗಲೂ, ಯಾವಾಗಲೂ ಅಂದರೆ ಯಾವಾಗಲೂ ಅಷ್ಟೇ, 24/7 ಯಾವಾಗಲೂ. ಸರ್ವಭಾವೇನ, ಸರ್ವಭಾವೇನ ಅಂದರೆ ಅನೇಕರು ಅನೇಕ ವಿಧದಲ್ಲಿ ಭಗವಂತನನ್ನು ಪೂಜಿಸ್ತಾರೆ. ನಮ್ಮ ಕೃಷ್ಣ ಚೈತನ್ಯ ಮಹಾಪ್ರಭು ಅವರು ಭಗವಂತನಲ್ಲಿ ಎಷ್ಟು ಮಗ್ನರಾಗಿದ್ದರು ಅಂದರೆ ಹುಚ್ಚುಚ್ಚಾಗಿ ಕುಣ್ಕೊಂಡು ಹೋಗ್ತಾ ಇದ್ರಂತೆ. ಭಜನೆ ಮಾಡಿಕೊಂಡು ಹುಚ್ಚುಚ್ಚಾಗಿ ಕುಡ್ಕೊಂಡು ಹೋಗ್ತಾಯಿದ್ರು. ಅವರ ಭಾವ ಆಗಿತ್ತು. ಕೆಲವರು ದೇವರನ್ನು ಮೂರ್ತಿಗಳನ್ನು ಇಟ್ಟುಕೊಂಡು ಅದನ್ನು ಸ್ನಾನ ಮಾಡಿಸೋದೇನು, ಪೂಜೆ ಮಾಡೋದೇನು, ಆ ಥರ ಭಾವದಲ್ಲಿ ಭಗವಂತನನ್ನು ಆರಾಧಿಸ್ತಾರೆ. ಮತ್ತು ಕೆಲವರು ಸತ್ಸಂಗದಲ್ಲಿದ್ದು ಆ ಕಥೆಗಳನ್ನು ಕೇಳ್ತಾರೆ, ಹಾಗೆ ತಾವು ಮಗ್ನರಾಗಿರ್ತಾರೆ. ಹೀಗೆ ಅನೇಕ ವಿಧದಲ್ಲಿ ಭಗವಂತನನ್ನು ಸರ್ವಭಾವೇನ ಕೆಲವರು ಪೂಜೆ ಮಾಡೋದು, ಬರೀ ಪುಷ್ಪದಿಂದ ಪೂಜೆ ಮಾಡೋದು, ಮನಸ್ಸಿನಲ್ಲಿಯೇ ಧ್ಯಾನ ಮಾಡೋದು, ಬೇರೆಯವ್ರಿಗೇನೂ ಗೊತ್ತೇ ಆಗೋದಿಲ್ಲ ಅವರು ಪೂಜೆ ಮಾಡ್ತಾಯಿದ್ದಾರೆ ಅಂತ ಮನಸ್ಸಿನಲ್ಲಿ. ಈ ಥರ ವಿವಿಧ ಭಾವಗಳಲ್ಲಿ ಭಗವಂತನನ್ನು ಪೂಜೆ ಮಾಡ್ತಾರೆ. ಇದನ್ನೇ ಸರ್ವಭಾವೇನ ಅಂತ ಇಲ್ಲಿ ಹೇಳಿರೋದು. ಆಮೇಲೆ ಅಷ್ಟೇ ಸಾಲದು, ನಿಶ್ಚಿಂತೆಯಿಂದ ಮಾಡಬೇಕು ಅಂದರೆ ಮನಸ್ಸಿನಲ್ಲಿ ಒಂದು ಭಯವೋ ಒಂದು ಆತಂಕವೋ ಏನೂ ಇರಬಾರ್ದು. ಭಗವಂತನನ್ನು ಧ್ಯಾನಿಸಬೇಕಾದ್ರೆ, ಪೂಜಿಸಬೇಕಾದ್ರೆ ಅಲ್ಲಿ ಭಗವಂತನಲ್ಲಿ ಮಾತ್ರ ಮನಸ್ಸಿರಬೇಕು, ಮಗ್ನರಾಗಿರಬೇಕು. ಇದು ನಿಶ್ಚಿಂತೆ ಅಂತ ಹೇಳ್ತಾ ಇದೆ. ಹೀಗೆ ಭಗವಾನ್ಯೇವ ಭಗವಂತನನ್ನು ಮಾತ್ರವೇ ಭಜನೀಯ ಪೂಜಿಸತಕ್ಕದ್ದು, ಧ್ಯಾನಿಸತಕ್ಕದ್ದು ಅಂತ ಈ ಸೂತ್ರದ ಅರ್ಥ. ಅಂದರೆ ಭಕ್ತಿ ಹೇಗಿರಬೇಕು ಭಗವಂತನನ್ನು ಆರಾಧಿಸಬೇಕಾದರೆ ಅಂದರೆ ಯಾವಾಗಲೂ ಎಲ್ಲ ಭಾವಗಳಿಂದಲೂ, ಮತ್ತು ಯಾವ ಆತಂಕವೂ ಭಯ ಗೆ ಯಾವುದೂ ಇಲ್ಲದೆ ಮನಸ್ಸು ನಿರ್ಮಲವಾದ ಮನಸ್ಸಿನಿಂದ ಭಗವಂತನನ್ನು ಮಾತ್ರ ಪೂಜಿಸಬೇಕು ಅಂತ ಇದು ಸೊಗಸಾದ ಒಂದು ಸೂತ್ರ. ಇನ್ನು ಈ ದಿವಸದ ನಾಯನಾರ್ ಅವರ ಬಗ್ಗೆ ಹೋಗೋಣ. ದಂಡಿಯಡಿಗಳ್ ಅನ್ನುವ ನಾಯನಾರು, ಇವರ ಬಗ್ಗೆ ನಮ್ಮ ಸುಂದರಮೂರ್ತಿ ನಾಯನಾರವರು ಏನು ಹೇಳಿದ್ದಾರೆ ಅಂತಂದರೆ, ನಾಟಮಿಗೂ ದಂಡಿಕ್ಕೂ ಮೂರ್ಖರಕ್ಕೂ ಅಡಿಯೇನಂತ. ಅಂದರೆ ಇನ್ನೊಬ್ಬ ನಾಯನಾರನ್ನು ಸೇರಿಸಿದ್ದಾರೆ ಮೂರ್ಖ ನಾಯನಾರ್ ಅಂತ, ಅದನ್ನು ಆಮೇಲೆ ಹೇಳ್ತೀನಿ. ಇದರ ಅರ್ಥ ಏನು ಅಂದರೆ, ದಂಡಿ ಅಡಿಗಳವರೆಗೂ ಕೂಡ ನಾನು ದಾಸನು ಅಂತ ಇದರ ಅರ್ಥ. ಈ ದಂಡಿ ಅಡಿಗಳು ಅನ್ನೋರು ತಿರುವಾರೂರ್ ಅನ್ನೋ ಊರು, ಅನೇಕ ಸಲ ನಾನು ಹೇಳಿದ್ದೀನಿ, ಆ ಊರಿನಲ್ಲಿ ಇದ್ದವರು. ಚೋಳ ರಾಜ್ಯದಲ್ಲಿ ಇದು ಇದೆ. ಇವರು ಪಾಪ ಹುಟ್ಟಿದಾಗಲಿಂದ ಕುರುಡರು, ಕಣ್ಣೇ ಇಲ್ಲ. ಈ ಕಣ್ಣಿಲ್ಲ ಅಂತ ಹೇಳಿ ಅವರು ಭಗವಂತನನ್ನು ಯಾವುದೂ ಯಾವತ್ತೂ ನಿಂದಿಸಲಿಲ್ಲ. ಅದರ ಬಗ್ಗೆ ಹೆಚ್ಚಾಗಿ ಇನ್ನೂ ಭಕ್ತಿ ಜಾಸ್ತಿ ಆಯಿತು. ಭಗವಂತನನ್ನು ಹೊರಗಡೆ ಕಣ್ಣುಗಳು ಇಲ್ಲದೇ ಹೋದರೂ ತಮ್ಮ ಹೃದಯದಲ್ಲಿದ್ದ ಒಳಗಣ್ಣಿನಿಂದ ಯಾವಾಗಲೂ ಪೂಜೆ ಮಾಡ್ತಾಯಿದ್ರು, ಅದರಲ್ಲಿಯೇ ಧ್ಯಾನಾಸಕ್ತರಾಗಿರ್ತಾಯಿದ್ರು. ಮತ್ತು ಪ್ರತಿ ದಿವಸವೂ ಸ್ನಾನ ಮಾಡಿ ಭಗವಂತನ ನಾಮವನ್ನು ಹೇಳ್ತಾ, ಪಂಚಾಕ್ಷರಿ ಮಂತ್ರವನ್ನು ಹೇಳ್ತಾ ದೇವಸ್ಥಾನವನ್ನು ಪ್ರದಕ್ಷಿಣೆ ಮಾಡ್ತಾಯಿದ್ರು. ಇವರು ಕುರುಡರಾದ್ರಿಂದ ಹೆಚ್ಚು ಏನು ಇವ್ರ ಕೈಲಿ ಮಾಡೋಕ್ಕಾಗ್ತಿರಲಿಲ್ಲ. ಮತ್ತು ಯಾವಾಗಲೂ ಒಂದು ಸಪೋರ್ಟ್ಗೋಸ್ಕರ ಒಂದು ಕೋಲನ್ನು ಇಟ್ಕೊಂಡಿರೋರು. ಇದರ ಸಹಾಯದಿಂದ ಪ್ರತಿ ದಿವಸವೂ ಇವರ ಭಕ್ತಿ ಅಷ್ಟು ಚೆನ್ನಾಗಿರೋದು. ಹೀಗೆ ನಡೀತಾ ಇತ್ತು. ಈ ದೇವಸ್ಥಾನದ ಪಕ್ಕದಲ್ಲಿ ಒಂದು ಕೊಳವಿತ್ತು. ಆ ಕೊಳ ಕೆಟ್ಟು ಹೋಗಿತ್ತು. ಕೆಟ್ಟು ಹೋಗಿದ್ದರಿಂದ ಇವರಿಗೆ ಒಂದು ಸಂಕಲ್ಪ ಬಂತು, ಈ ಕೊಳವನ್ನು ನಾನು ಹೇಗಾದರೂ ಮಾಡಿ ಶುದ್ಧ ಮಾಡಬೇಕು, ಶುದ್ಧೀಕರಿಸಬೇಕು ಅಂತ ಮನಸ್ಸಿಗೆ ಬಂತು. ಸಂಕಲ್ಪ ಮಾಡಿದ್ರು. ಆದರೆ ಇಲ್ಲಿದ್ದ ಒಂದು ಅಡಚಣೆ ಏನು ಅಂತಂದರೆ, ಆ ಕೊಳದ ಸುತ್ತಮುತ್ತ ಇದ್ದವರ ಮನೆಗಳೆಲ್ಲ ಶ್ರಮಣರುಗಳು. ಆ ಶ್ರಮಣರುಗಳು ನಾಸ್ತಿಕರು, ಶಿವಭಕ್ತಿ ಅದೆಲ್ಲ ಇಲ್ಲವೇ ಇಲ್ಲ. ನಾಸ್ತಿಕರು ಅಂದ ಮೇಲೆ ಎಲ್ಲಿ, ಅದರಿಂದ ಈ ಕೊಳವನ್ನು ಹಾಳು ಮಾಡಿಟ್ಟಿದ್ದರು. ಅಲ್ಲಿ ಕಂಡಕಡ್ಡನ್ನೆಲ್ಲ ಹಾಳಿ ಕೊಳವನ್ನು ಹಾಳು ಮಾಡಿಟ್ಟಿದ್ದರು. ಇವರು ಕುರುಡರು, ಆದರೂ ಈ ಕೊಳವನ್ನು ಶುದ್ಧಿಗೊಳಿಸಬೇಕು ಅಂತ ಹೇಳಿ ಏನು ಮಾಡಿದ್ರು, ಕೊಳದ ಮಧ್ಯದಲ್ಲಿ ಒಂದು ಕೋಲನ್ನು ನೆಟ್ಟರು, ದಡದ ಮೇಲೆ ಮೇಲ್ಗಡೆಗೆ ಮತ್ತೊಂದು ಕೋಲನ್ನು ನೆಟ್ಟು ಆ ಕೋಲಿಂದ ಈ ಕೋಲಿಗೆ ಒಂದು ಬಲವಾದ ಹಗ್ಗವನ್ನು ಕಟ್ಟಿದರು. ಕಟ್ಟಿಬಿಟ್ಟು ಕೊಳಕ್ಕೆ ಇಳಿದು ಆ ಹಗ್ಗದ ಸಹಾಯದಿಂದ ಇಳಿದು ಒಂದು ಗುದ್ದಲಿಯಿಂದ ಅಲ್ಲಿಂದ ಮಣ್ಣನ್ನೆಲ್ಲ ಬಾಚಿ ಒಂದು ಗೂಡೆಯೊಳಗೆ ಹಾಕಿ ಅದನ್ನು ಆ ಹಗ್ಗದ ಸಹಾಯದಿಂದ ಹಿಡಿದುಕೊಂಡು ಒಂದೊಂದೇ ಮೆಟ್ಲು ಹತ್ತಿ ಬಂದು ಆಮೇಲೆ ಮೇಲ್ಗಡೆ ಎಲ್ಲೋ ಒಂದು ಕಡೆ ದೂರದಲ್ಲಿ ಆ ಮಣ್ಣನ್ನು ಹಾಕ್ತಾಯಿದ್ರು. ನಾವು ಊಹಿಸಬೇಕು, ಒಬ್ಬರು ಕುರುಡರಿಗೆ ಇದು ಎಷ್ಟು ಕಷ್ಟವಾದ ಕೆಲಸ ಕಾರ್ಯ ಅನ್ನೋದು ನಾವು ಊಹಿಸಬಹುದು. ಹೀಗೆ ಇವರು ಮಾಡ್ತಾಯಿದ್ರು. ಇದನ್ನು ಇಲ್ಲಿ ಶ್ರವಣರುಗಳಿದ್ರಲ್ಲ, ಇವರು ನೋಡಿದ್ರು. ಇವರಿಗೆ ಮೊದಲೇ ಈ ಏನೋ ಮಾಡ್ತಾಯಿದ್ದಾನಲ್ಲ ಅಂತ ಒಂದು ಹೊಟ್ಟೆ ಬರಿ ಕೇಳಿದ್ರು, ಏನಪ್ಪ ಮಾಡ್ತಾಯಿದೆಯಾ ಅಂತ. ಇಲ್ಲ, ಈ ಕೊಳ ಕೆಟ್ಟ ಹೋಗ್ಬಿಟ್ಟಿದೆ, ಆದ್ದರಿಂದ ಇದನ್ನು ಶುದ್ಧ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಶ್ರವಣರು ಹೇಳ್ತಾರೆ, ನೀನು ಶುದ್ಧ ಮಾಡ್ತೀಯ ಇದನ್ನು, ಅದನ್ನೆಲ್ಲ ಕಣ್ಣೇ ಕಾಣೋದಿಲ್ಲ ನಿನಗೆ. ನೀನು ಕಣ್ಣು ಕಾಣದೆ ಗುದ್ದಲಿಯಿಂದ ನೀನು ಅಗೆಯುವಾಗ ಎಷ್ಟು ಜಂತುಗಳು ಕ್ರಿಮಿಗಳು ಜಂತುಗಳು ಸಾಯ್ತವೆ ನಿನಗೆ ಗೊತ್ತಿಲ್ವಾ? ಕಣ್ಣಿಲ್ಲ, ನಿನಗೆ ಕಾಣೋದಿಲ್ಲ, ಅದು ಮಾಡಬೇಡ, ನಿಲ್ಲಿಸು ಅಂತಂದರು. ಇಲ್ಲ ಇಲ್ಲ, ನಾನು ಮಾಡ್ತಾ ಇರೋದು ಶಿವಸೇವೆ, ಶಿವಸೇವೆ ಮಾಡ್ತಾ ಇರುವಾಗ ಅಂಥದ್ದೇನೂ ನಡೆಯೋದಿಲ್ಲ ಅಂತ ಅವರು ಹೇಳಿದರು. ನಾವು ಹೇಳ್ತಾ ಇರೋದು ನಿನಗೆ ಕಣ್ಣಿಲ್ಲ, ನಿನಗೆ ಮೊದಲೇ ಕಾಣಿಸ್ತಾ ಇಲ್ಲ, ಇದು ಕಿವಿಗೂ ಬೀಳೋದಿಲ್ವಾ ನಿನಗೆ? ನಾವು ಹೇಳೋದು ಎಷ್ಟೋ ಜೀವಿಗಳು ಸತ್ತು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ, ನೀ ಅದನ್ನೇ ಮಾಡ್ತೀಯ ಅಂತ ಹೇಳಿ ಅವರು ಹೇಳಿದ್ರು. ಕಿವುಡು ಆಗಿಬಿಟ್ಟಿದ್ಯಾ ನೀನು, ಕುರುಡ ಅಂತಂದರೆ ಏನು, ಕಿವುಡು ಆಗಿಬಿಟ್ಟಿದೆಯಲ್ಲ ಅಂತ ಹೇಳಿ ಕೋಪಗೊಂಡು ಏನು ಮಾಡಿದ್ರು, ಆತನ ಕೈನಲ್ಲಿದ್ದ ಗುದ್ದಲಿಯನ್ನು ಒಂದು ಕಡೆ ಎಸೆದರು, ಗೂಡೆಯನ್ನು ಇನ್ನೊಂದು ಕಡೆ ಎಸೆದರು, ಅವಮಾನ ಮಾಡಿದ್ರು. ನಿನಗೆ ಶಿವಭಕ್ತಿ ಬೇರೆ ಹೀಗೆ ಅಂತ ಹೇಳಿ ಅವಮಾನ ಮಾಡಿದ್ರು. ಇದರಿಂದ ಇವರಿಗೆ ಮನಸ್ಸಿಗೆ ಬಹಳ ಖೇದವಾಯಿತು. ಅವರು ಅವಮಾನ ಮಾಡಿದ್ರು ಅಲ್ಲ ಅಂತ ಅಲ್ಲ, ಏನು ಶಿವಸೇವೆ ಮಾಡೋದಕ್ಕೆ ಈಶ್ವರನನ್ನು ಈ ಥರ ನಿಂದಿಸ್ತಾ ಇದ್ದಾರೆ, ನನ್ನ ನಿಂದಿಸೋ ಮೂಲಕ ಶಿವಸೇವೆ ಮಾಡೋದಕ್ಕೆ ಬಿಡ್ತಾ ಇಲ್ವಲ್ಲ ಅಂತ ಇವರಿಗೆ ಮನಸ್ಸಿಗೆ ಬಹಳ ನೋವಾಯಿತು. ಹೇಳಿದ್ರು, ನಾನು ಕುರುಡನೂ ಇರಬಹುದು ನಿಮ್ಮ ಪ್ರಕಾರ, ಕಿವುಡನೂ ಆಗಿರಬಹುದು, ಆದರೆ ದೇವರು ನಿಮಗೆ ತಕ್ಕ ಶಿಕ್ಷೆ ಕೊಡ್ತಾನೆ, ನಿಮ್ಮ ಕಣ್ಣುಗಳು ಹೋಗಿಬಿಡುತ್ತವೆ ಅಂತ ಹೇಳಿಬಿಟ್ಟು ಮೇಲೆ ದೇವಸ್ಥಾನಕ್ಕೆ ಹೋಗಿ ಶಿವನಲ್ಲಿ ಹತ್ಕೊಂಡ್ರು, ಮೊರೆ ಇಟ್ಟರು. ಅಪ್ಪ ನೋಡು, ಹೀಗೆ ನಿನ್ನ ಸೇವೆ ಮಾಡಬೇಕು ಅಂತಂದರೆ ಹೀಗೆ ಮಾಡ್ತಾಯಿದ್ದಾರೆ, ತೊಂದರೆ ಮಾಡ್ತಾಯಿದ್ದಾರೆ ಇವರು ಅಂತ ಹೋಗಿ ದೇವರಲ್ಲಿ ಅಳ್ತಾ ಮೊರೆ ಇಟ್ಟರು. ಅದಕ್ಕೆ ಭಗವಂತನ ಹೇಳ್ದ, ನೀವೇನು ಯೋಚನೆ ಮಾಡಬೇಡಿ, ನಾಳೆ ಎಲ್ಲ ಸರಿ ಹೋಗುತ್ತೆ, ನಿಮಗೆ ಅಭಯ ಕೊಡ್ತಾ ಇದ್ದೀನಿ, ಎಲ್ಲ ಸರಿ ಹೋಗುತ್ತೆ, ನೀವು ಹೋಗಿ ನಿಶ್ಚಿಂತೆಯಾಗಿ ಹೋಗಿ ಅಂತ ಹೇಳಿದರು. ಈ ಕಡೆ ಭಗವಂತ ಏನು ಮಾಡ್ದ, ಆ ದೇಶದ ರಾಜನಿಗೆ ಕನಸಿನಲ್ಲಿ ಬಂದು, ನೋಡಿ ಈ ರೀತಿ ದಂಡಿಯಡಿಗಳಂತ ನನ್ನ ಭಕ್ತರಿದ್ದಾರೆ, ಅವರಿಗೆ ನೀವು ಹೋಗಿ ಸಹಾಯ ಮಾಡಿ ಅಂತ ಹೇಳಿ ಕನಸಿನಲ್ಲಿ ಆಜ್ಞೆ ಆಯಿತು. ಮಾರನೇ ದಿವಸವೇ ಆ ರಾಜ ತನ್ನ ಸೈನ್ಯದೊಡನೆ ಆ ಜಾಗಕ್ಕೆ ಬಂದರು. ಬಂದುಬಿಟ್ಟು ಎಲ್ಲರನ್ನೂ ಕರೆಸಿದರು. ಆ ಶ್ರವಣರು ಯಾರು ಇವರನ್ನೆಲ್ಲ ಹಿಂಸೆ ಮಾಡಿದ್ರು ಅವರನ್ನು ಕಳಿಸಿದರು. ನೀವು ಏನು ಮಾಡಿದಿರಿ ಇವರಿಗೆ ಅಂತ. ಹೌದು, ಇವರು ನಾವು ಹೇಳಿದ ಮಾತು ಕೇಳಲಿಲ್ಲ, ನೀವು ಕುರುಡರು ಮಾತ್ರ ಅಲ್ಲ ಕಿವುಡರು ಆಗಿದ್ದೀರಿ ಅಂತ ಹೀಯಾಳಿಸಿದ್ವಿ, ಇದೇನು ಇವರು ಮಾಡೋ ಸೇವೆನಾ ಇದು ಅಂತ ಹೇಳಿ ನಾವು ಹೀಯಾಳಿಸಿದ್ವಿ ಅಂತಂದರು. ಆಮೇಲೆ ದಂಡಿಯಡೆಗಳನ್ನು ಕೇಳಿದವರು ರಾಜ. ಅದಕ್ಕೆ ಅವ್ರು ಹೇಳಿದ್ರು, ಹೌದು ಇವರು ಮಾಡಿದ್ದೇನೋ ನಿಜ, ಇವ್ರ ಕಣ್ಣುಗಳು ಹೋಗಲಿ ಅಂತಲೂ ನಾ ಹೇಳಿದ್ದು ನಿಜ, ಅಷ್ಟು ಅವಮಾನ ಮಾಡಿದ್ದಾರೆ, ನಾನು ಮಾಡೋ ಸೇವೆಗೆ ಇವರು ಅಡ್ಡ ಬಂದಿದ್ದಾರೆ, ನನ್ನ ಸೇವೆ ಅಲ್ಲ ಇದು, ಶಿವನಿಗೆ ಮಾಡ್ತಾ ಇರೋ ಸೇವೆ, ಇದಕ್ಕೆ ಅಡ್ಡ ಬಂದಿದ್ದಾರೆ ಅಂತ ಹೇಳಿದ್ರು. ಓ, ನಾನೇ ಹೇಳಿದೆ ನಿಮಗೆ ಕಣ್ಣು ಹೋಗುತ್ತೆ, ನನಗೆ ಕಣ್ಣು ಬರುತ್ತೆ ಅಂತ ಹೇಳಿದ್ದು ಉಂಟು ಅಂತಂದ ಅವರು ಒಪ್ಪಿಕೊಂಡರು. ಆವಾಗ ರಾಜ ಹೇಳ್ದ, ಸರಿ ನೀವು ನಮ್ಮ ಹೇಳಿದ್ದನ್ನು ನೀವು ಸಾಧಿಸಿ ತೋರಿಸಿ ಅಂತ ಹೇಳಿದ್ರು. ಆವಾಗ ದಂಡಿ ಅಡಿಗಳು ಏನು ಮಾಡಿದ್ರು, ಆ ಕೊಳದಲ್ಲಿ ಇದ್ದ ನೀರಿನಲ್ಲಿ ಮುಳುಗಿ ಮೇಲಕ್ಕೆ ಭಕ್ತಿಯಿಂದ ಶಿವಾಯ ನಮಃ ಶಿವಾಯ ನಮಃ ಅಂತ ಹೇಳಿಕೊಂಡು ಮೇಲೆ ಎದ್ದು ಬಂದರು. ಬಂದ ತಕ್ಷಣ ಅವರಿಗೆ ದೃಷ್ಟಿ ಪ್ರಾಪ್ತವಾಯಿತು, ಕಣ್ಣು ತೆಗೆದು ನೋಡ್ತಾರೆ ಎಲ್ಲ ಕಾಣ್ತಾ ಇದೆ. ಅದೇ ಕ್ಷಣದಲ್ಲಿ ಇವರನ್ನು ಹೀಯಾಳಿಸದ ಆ ಶ್ರವಣರಿಗೆಲ್ಲ ದೃಷ್ಟಿ ನಾಶವಾಯಿತು. ಆಗ ಎಲ್ಲರಿಗೂ ಆಶ್ಚರ್ಯವಾಯಿತು, ರಾಜನೂ ಪರಮಾಶ್ಚರ್ಯಗೊಂಡ, ಆಹಾಹಾ ಇವರು ಎಂಥ ಶಿವಭಕ್ತರು, ಇವರ ಶಿವಭಕ್ತಿಯಲ್ಲಿ ಎಷ್ಟು ಸಿನ್ಸಿಯರಿಟಿ ಇದೆ ಅಂತ ನಾನು ತಿಳಿದುಕೊಂಡು ಆ ಶ್ರಮಣರು ಯಾರು ದೃಷ್ಟಿ ಕಳ್ಕೊಂಡ್ರು ಎಲ್ಲರನ್ನು ಕೂಡ ರಾಜ್ಯದಿಂದ ಹೊರಗೆ ಅಟ್ಟಿದ. ಅಷ್ಟು ಮಾತ್ರವಲ್ಲ, ಮಿಕ್ಕ ಅಲ್ಲಿದ್ದ ಜನಗಳಿಗೆಲ್ಲ ಶಿವಭಕ್ತಿಯನ್ನು ಶಿವಭಕ್ತರನ್ನಾಗಿ ಮಾಡಿ ಶಿವಭಕ್ತಿ ಅವರಿಗೆ ಬರಬೇಕು ಆ ಥರ ಮಾಡಿದ್ದಲ್ಲದೆ ತನ್ನ ನಿರ್ಲಕ್ಷ್ಯದಿಂದ ಈ ದೇವಸ್ಥಾನಗಳು ಹೀಗಾಗಿವೆ ಅಂತ ತಿಳಿದುಕೊಂಡು ಕುಳ ಎಲ್ಲ ಹಾಳಾಗಿದೆಯಲ್ಲ, ತಕ್ಷಣವೇ ತನ್ನ ಸೈನಿಕರಿಗೆ ಮತ್ತು ತನ್ನ ಸೇವರಿಗೆಲ್ಲ ಆಜ್ಞೆ ಮಾಡಿದ, ಈ ಕೊಳವನ್ನೆಲ್ಲ ಸರಿಪಡಿಸಿ, ದೇವಸ್ಥಾನದಲ್ಲಿ ಏನೇನು ಕ್ರಮವಾಗಿ ನಡೆಯುತ್ತಿಲ್ಲ ಅದೆಲ್ಲ ಇನ್ನ ಮೇಲೆ ತಕ್ಷಣದಿಂದ ನಡೆಯಬೇಕು ಅಂತ ಹೇಳಿ ಆ ದೇವಸ್ಥಾನವನ್ನು ಪುನರುಜ್ಜೀವನಗೊಳಿಸಿದ್ದು ಮಾತ್ರವಲ್ಲದೆ ಆ ತನ್ನ ರಾಜ್ಯದಲ್ಲಿದ್ದ ಮಿಕ್ಕ ದೇವಸ್ಥಾನಗಳಲ್ಲೂ ಏನೇನು ಎಲ್ಲೆಲ್ಲಿ ನಡೀತಾ ಇರಲಿಲ್ವೋ ಅಲ್ಲಿ ಕೂಡ ಕ್ರಮೇಣ ಕ್ರಮಬದ್ಧವಾಗಿ ಎಲ್ಲ ಪೂಜೆಗಳು ಪುರಸ್ಕಾರಗಳು ಉತ್ಸವಾದಿಗಳು ನಡೆಯಬೇಕು ಅನ್ನೋ ಥರ ಏರ್ಪಾಡು ಮಾಡಿ ತನ್ನ ಒಂದು ಸಾಮರ್ಥ್ಯದಿಂದ ಶಿವ ದೇವಸ್ಥಾನಗಳನ್ನೆಲ್ಲ ಮತ್ತೆ ಪ್ರಜ್ವಲಿಸುವ ಹಾಗೆ ಎಲ್ಲ ಸರಿಯಾಗಿ ಕಾರ್ಯ ನಡೆಸುವ ಹಾಗೆ ಭಕ್ತಾದಿಗಳಿಗೆ ಅದು ಸಿಗೋ ಹಾಗೆ ಲಭ್ಯವಾಗುವ ಹಾಗೆ ಏರ್ಪಾಡು ಮಾಡಿದ. ಆ ರಾಜ ತನ್ನ ನಿರ್ಲಕ್ಷ್ಯದಿಂದ ಹೀಗಾಯಿತು ಅನ್ನೋದು ಗೊತ್ತಾಗಿ ಇದು ರಾಜನಿಗೆ ತಿಳಿಸುವಂತೆ ಮಾಡಿದ್ದೇ ಈ ದಂಡಿಯಡಿಗಳವರ ಒಂದು ದೊಡ್ಡ ಕೈಂಕರ್ಯ. ಹೀಗೆ ದಂಡಿಯಡಿಗಳವರ ಚರಿತ್ರೆ ಹೇಳಲ್ಪಟ್ಟಿದೆ. ಮುಂದೆ ಮೂರ್ಖನಾಯನಾರ್ ಅನ್ನುವರ ಚರಿತ್ರೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ.
2: ಓಂ ನಮಃ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. ಇನ್ ಆರ್ಡರ್ ಟು ಮೇಕ್ ದೀಸ್ ಎಕ್ಸ್ಟೆನ್ಸಿವ್ ರಿಸೋರ್ಸಸ್ ಮೋರ್ ಆಕ್ಸೆಸಿಬಲ್ ಅಂಡ್ ಬೆನಿಫಿಷಿಯಲ್ ಟು ಅವರ್ ರೇಡಿಯೋ ಲಿಸ್ನರ್ಸ್, ವಿ ಹ್ಯಾವ್ ರೀಆರ್ಗನೈಸ್ಡ್ ಅವರ್ ಪ್ರೋಗ್ರಾಮ್ ಶೆಡ್ಯೂಲ್. ತಿರುಮುರೈ ಮ್ಯೂಸಿಕ್ ಅಂಡ್ ತಿರುಮುರೈ ಡಿಸ್ಕೋಸಸ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ತಿರುನೆರಿಯ ತಮಿಳೋಸೆ. Philosophical discourses and Periyapuranam lectures in Tamil will be broadcast on Shivatattvam. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
3: Dear listeners of Shaivam.org, the following is Shukla Yajurvedam, Karma Shaka, Adhyayam 25.
4: Atha Panchavimsho Adhyayah. Om Hiranyagarbhasamavartatagre Bhutasya Jatah Patireka Asit.

ಆಪಚತೈರಾವತ್ವಸೀದಗ್ರೀವಶ್ಚಾಗೈಃ ನ್ಯಗ್ರೋಧಶ್ಚಮಸೈಶಲ್ಮಲಿರ್ವೃದ್ಧ್ಯಾ ಈಶಸ್ಯ ರಾಥ್ಯೋ ವೃಷಾ ಪಡ್ಭಿಶ್ಚತುರ್ಭಿರೇದಾಗನ್ ಬ್ರಹ್ಮ ಕೃಷ್ಣಶ್ಚ ನೋವತು ನಮೋಗ್ನಯೇ ಸಗ್ಗೀಶೀತೋ ರಶ್ಮಿನಾ ರಥಃ ಸಗ್ಗೀಶೀತೋ ರಶ್ಮಿನಾ ಹಯಾಃ ಸಗ್ಗೀಶೀತೋ ಅಪ್ಸ್ವಪ್ಸುಜಾ ಬ್ರಹ್ಮ ಸೋಮಾ ಪುರೋಗವಃ ಸ್ವಯಂ ವಾ ಜಿಗ್ಗಿಸ್ತನ್ವಂ ಕಲ್ಪಯಸ್ವ ಸ್ವಯಂಯಾಜಸ್ವ ಸ್ವಯಂ ಜೂಷಸ್ವ ಮಹಿಮಾತೇನ್ಯೇನ ನ ಸನ್ನಶೇ ನವಾ ಊ ಏತನ್ಮ್ರಿಯಸಿ ನರಿಷ್ಯಸಿ ದೇವಾ ಇದೇಷಿ ಪಥಿಭಿಃ ಸುಗೇಭಿಃ ಯತ್ರಾಸಾತೆ ಸುಕೃತೋ ಯತ್ರ ತೇ ಯಯುಸ್ತತ್ರತ್ವಾ ದೇವಸ್ಸಾವಿತಾ ದಾಧಾತು ಅಗ್ನಿಃ ಪಶುರಾಸೀತ್ತೇನಾ ಯಜಂತ ಸ ಏತಲ್ಲೋಕಮಾಜಯದ್ಯಸ್ಮಿನ್ನಗ್ನಿಃ ಸತೇ ಲೋಕೋ ಭಾವಿಷ್ಯತಿ ತಂಜೇಷ್ಯಸಿ ಪಿಬೈತಾ ಅಪಃ ವಾಯುಃ ಪಶುರಾಸೀತ್ತೇನಾ ಯಜಂತ ಸ ಏತಲ್ಲೋಕಮಾಜಯದ್ಯಸ್ಮಿನ್ವಾಯುಃ ಸತೇ ಲೋಕೋ ಭಾವಿಷ್ಯತಿ ತಂಜೇಷ್ಯಸಿ ಪಿಬೈತಾ ಅಪಃ ಸೂರ್ಯಃ ಪಶುರಾಸೀತ್ತೇನಾ ಯಜಂತ ಸ ಏತಲ್ಲೋಕಮಾಜಯದ್ಯಸ್ಮಿನ್ ಸೂರ್ಯಃ ಸತೇ ಲೋಕೋ ಭಾವಿಷ್ಯತಿ ತಂಜೇಷ್ಯಸಿ ಪಿಬೈತಾ ಅಪಃ

ಚತುಷ್ಪದಾಹಪ್ರದೋತ್ಯಾಕಮಕ್ಷತಾವರೇಣ್ಯ ಸವಿತ್ರ ಪ್ರದೋತ ಏವಾಗ್ನಿಂ ವಿಭರ್ಚನ

ಸಂಜಿನೇ ಏಕರಿಪುಂಸತಿ ಕಾ ಪ್ರತಿಷ್ಠಿತ್ಯೈ ಪ್ರತಿಷ್ಠಾಶ್ಯೇಕರಿಪುಂಸೋತೋ ಏಕರಿಪುಂಸತಿ ತ್ರಿಭೋರಿಗಾರವತ್ಯಸ್ತ್ರಿಜಿತಿಕಃ ಕಾ ಪ್ರತಿಷ್ಠಿತ್ಯೈ ಪ್ರತಿಷ್ಠಾಶ್ಯೇಕರಿಪುಂಸೋತೋ ಏಕವಿಪುಂಸತಿ ವಿಧಾರಿಗಾರವತ್ಯಸ್ತ್ರಿಜಿತಿಕಃ ಕಾ ತ್ರಯೋ ವಾ ಇಮೇ ಲೋಕಾತ್ ಇಮಾನೇವ ಲೋಕಾನ್ ಆಪ್ನೋತಿ ಪಂಚಜಿತಿಕಃ ಕಾಂತೋ ಯಜ್ಞೋ ಯಾವಾನೇವ ಯಜ್ಞಸ್ತಮಾಲಬ್ಧ ಚತುರ್ಭಿಸ್ಸನ್ನಿವಪತಿ ಚತ್ವಾರಿ ವೈ ಛಂದಾಗುಂ ಛಂದೋಭಿರೇವ ಸನ್ನಿವಪತ್ಯಥೋ ಬ್ರಹ್ಮ ವೈ ಛಂದಾಗುಂ ಬ್ರಹ್ಮಣೈವ ಸನ್ನಿವಪತಿ ಕ್ಷತ್ರಂ ವಾ ಏಷೋ ಅಗ್ನಿ ಯಶ್ಚೀಯತೆ ಕ್ಷತ್ರಯ್ಯ ಉಕ್ತೋ ಬ್ರಹ್ಮಯಜುರ್ಯದಿಶಾ ಸನ್ನಿವಪತಿ ಬ್ರಹ್ಮಣಾ ವಾ ಏತತ್ ಕ್ಷತ್ರಗುಂ ಸನ್ನಯತಿ ತಸ್ಮಾತ್ ಬ್ರಹ್ಮಣಾಕ್ಷತ್ರಗುಂಸಂಚೇತಿ ವಿಚತ್ಭೌ ವಾ ಏತೌ ವ್ಯಾಘ್ರೌ ಸಂಪದ್ಯೇತೇತಾ ಈಶ್ವರಾ ಶಾಂತೌ ಯಜಮಾನಪುಂಸಿಭೋರ್ಯದಾಃ ನವತನ್ನಃ ಸಮನಸೌ ಸಮೋಕಸೌ ಸಚೇತಸಾ ಅರೇಪಸಾ ಇತಿ ಶಮಯತ್ಯೇವ ನ್ಯಪ್ಯತೆ ಯಜಮಾನಸ್ಯಾ ಹಿ ಗುಂಸಾಯ ಋತುಭಿರ್ವೈ ಪೃಥಿವ್ಯಾ ವೀರ್ಯಾಮುದ್ಯಮನ್ ತತ್ಋತುಭಿಃ ಸಂಪುನಶ್ಚೇದಾಃ ಪ್ರಜಾಪತಿರ್ವಿಶ್ವಕರ್ಮಾ ವಿಮುಂಚತ್ವಿಧಿ ಪ್ರಜಾಪತಿರೇವೈನಂ ವಿಮುಂಚತಿ ವಿಶ್ವಕರ್ಮಾ ವಿಮುಂಚತಿ ಅಥೈತಾನೈರರ್ದೇಸ್ತಿಸ್ರಸ್ಪೃಷಪಕ್ವಾಭವಂತೇತದ್ಭಿನಿರೃತ್ಯಾವನ್ನಸ್ಯ ಕೃಷ್ಣಾಭವನ್ಯೇತದ್ಭಿನಿರೃತ್ಯಾರೋಪಮೇತದ್ದಾದಿಶುಮ್ಮಾಂತ್ಯೇಷಾಹಿನಿರೃತ್ಯಾರಿಕ್ತಾ ಸುಕೃಭಾಹಿರಿಣೇಪರಾಚೀರ್ನಿದಧಾತ್ಯೇತದ್ಭಿನಿರೃತಿಗೃಹೀತಂ ಪೃಥಿವ್ಯಾ ನಿರೃತಿಗೃಹೀತ ಪೋತ್ರಕ್ಷರೋ ವೈ ಪುರುಷೋ ಯಾವಾನೇವ ಪುರುಷಸ್ತನ್ನಿರೃತ್ಯಾತ್ಮನೋಮಂಜರಿ ನಿರ್ರಜಿರ್ವೈ ಕರ್ಮಣ ಉಪತ್ರಷ್ಟಿಕಾಸ್ತಾರೇತಾಸ್ತೇನ ಭಾಗದೇಯೇನ ಜಮಯತ್ವಾದಸವಿತೃಪ್ರಸೂತೋಗ್ನಿಂಜಿನುತೇ ಯಂತೇ ದೇವಿ ನಿರ್ರಜಿರಾಭವಂದೇ ದೇ ಚಾಲಮಿಷ್ಟಕಾಸ್ಮದ್ಯಸ್ತಿನಿರ್ರಜಿಭಾಷಮೇವೋನ್ಮುಚ್ಛತ ಆತ್ಮನೋ ಹಿ ಗುಂಸಾಯೈ ಯದಸ್ಯ ಪಾರಯ ರಜಸೋ ಮಹಶ್ಚಿತ್ರಂ ಜ್ಯೋತಿರಜಾಯತ ತನ್ನಃ ಪರಚರುದಿದ್ವಿಜೋಗ್ನೇ ವೈಶ್ವಾ ನರಃ ಸ್ವಾಹೇತ್ಯಭಃ ಪರಿಚಿಂತನ್ ಪರ್ಯೇತಿ ನಿರ್ರತ್ಯಾ ಅನ್ನಾಂ ವಾ ಏತತ್ ಭೂತ್ಯೈ ನಾಮ ವರ್ತಂತೆ ಭೂತಿರೇವ ಭೂತ್ವಾ ವರ್ತತ ಆತ್ಮನೋ ಹಿ ಗುಂಸಾಯ ಅನಪೇಕ್ಷಮಾಣಾ ಆಯಂತೆ ನಿರ್ರತ್ಯಾ ಅನ್ನಂ ವಾಯತ ಪರಂ

ಸಾಕ್ಷಾತ್ಮಹೆ ಆದಾತಿಗತ್ಯರ್ಥಂ ದಾತಿ ಕ್ಷೋದಕಾ ಅಗಾಜನಕಾಂತಿ ಕಾಮಂ ಕಾಮದುಗೇಕ್ಷೇತ್ಯಭಿಲಷತಿನ ಇಷ್ಟಕಾಕ್ಕಾಧುಗಾಭವಂತ್ಯುತ್ತರೇವತ್ಯುತ್ತರೇವಾತ್ಮಿಷ್ಟೀಯತೆ ಅಥೋ ಯತ್ನಪುರುಷೋನಂತರಿತೋಅಗ್ನಿರ್ವಾಷ ಯದತ್ತರೇತಿರ್ಯದತ್ತರೇತಿ ವಿಭಾತ್ಮಿಂಚಿನೋತ್ಯಕ್ನಂ ವಾ ಏತದಗ್ನಿಷ್ಟೀಯತೆ ನೇತಭಸ್ತಭವಜಾ ಇತಿ ಶಿಖಸಾ ನಿವಪತ್ಯೇತಾ ವೈವೈಷ್ಟ್ವಾ ನರೀರಿಷ್ಟಕಾ ಅಪರಿಮಿತಾಗ್ನೇರೇ ಪರಿಮಿತಂ ಶೀಯತೆ ಜ್ಞೇರ್ವಾ ಏತದ್ವೈಷ್ಟ್ವಾ ನರಸ್ಯ ಯತ್ ಸೂಕ್ತಮೇಷಾ ವಾ ಅಗ್ನೇ ಪ್ರಿಯತನೋರ್ಯದ್ವೈಷ್ಟ್ವಾ ನರಃ ಪ್ರಿಯಾಯಾಂ ವಾ ಏತತ್ತನ್ವಾಮಗ್ನಿಶೀಯತೆ ಸತನೋರ್ಕೋ ನಿಧೀಯತೆ ಲೋಭಶಂ ವಾ ಏತತ್ ಸವ್ಯಮೂಲಾತಿರಿಕ್ತಂ ಭಜನನಾಯ ಶೀತ್ಯರಕ್ಷರಮೇ ವೈತೇ ನ ವೈ ದೇವಾ ಸ್ವರ್ಗಂ ಲೋಕಮಾಯ ಶೀತ್ಯಕ್ಷರತ್ವಂ ಸಮುದ್ರಂ ವಾ ಏತತ್ ಛಂದೋ ಯೋನಿಸ್ಸಮುದ್ರಸ್ವ ಭೂಮೈರೇಕೋಭಾಯ ಸೌಮೀರ್ವಾ ವ್ಯೂಹತಿ ಯೋನೌ ವಾ ಏತತ್ ರೇತೋ ದದಾತಿ ತಸ್ಮಾತ್ ಯೋನೌ ರೇತೋ ಹಿತಮಾಪ್ಯಾಲವತಿ ಭವತಿ ತಸ್ಮಾತ್ ಯೋನೌ ರೇತಾ ಆಪ್ಯಾಯತೆ ಛಂದೋಭಿರ್ವಾ ಅಗ್ನಿರುತ್ತರ ವೇದಿ ನ ಪ್ರಿಯಂತೆ ಯಾಜ್ಞೋ ಪ್ರಕ್ರಿಯಮ.

ಮಾತಿದಕ್ಷತೆ ಜಯತ್ಪುಷ್ಕರ ಸ್ವರ್ಣಮ ಪದಧಾತ್ಯಾನತಿದಾಹ ಜಾದತ್ತಾನ್ನಾವೆಸ್ಸ ದರೋ

ಕಾಮವಂದೇ ಅಥೈಷ ಕೂರ್ಮಸ್ಮಶಾನದಿ ಗೋವಾ ಚೀಯಂತೆ ದೇವ ಕೂರ್ಮೋಪದಿತ್ತೇನಾತ್ಮದಂತಿ ಪಶೂನಾಂ ವಾ ಏಷ ಮೇಧ ಏತಂ ಕೂರ್ಮೋ ಅಥೈತೇನ ವಾ ಏಷೋ ಶ್ಮಶಾನಚಿತ್ತೇನ ಆತ್ಮದಂತಿ ಪಶೂನಾಂ ವಾ ಏಷ ಮೇಧಸ್ತಮೇವೈ ಮೇಧಂ ಪಶ್ಯಂತೇನಂ ಪಶವೋ ವಿಮುಚ್ಯಂತೇ ಉಪತಿಷ್ಠಂತೇ ಪ್ರತ್ಯಂಚ ಸ್ಥಾರಯದಿ ಪ್ರತ್ಯಂಚೋ ಹಿ ಪಶವೋ ಮೇಧ ಉಪತಿಷ್ಠಂತೇ ತ್ಯಾವಾ ಪೃಥಿವೀಯಾ ಸಾಧಯದಿ ತ್ಯಾವಾ ಪೃಥಿವೀ ಪಶವೋ ನೋಪತಿಷ್ಠಂತೇ

ಮುಲೋಕಲಂಕಾರ್ಯಮೇತಾವತ್ತೇ ವಿಷ್ಣೋರ್ ವಿಷ್ಣುರ್ವಾಭ್ಯಾಮತ್ಮಿಶ್ಚೀಯತ ಊರ್ಜಾಶ್ಚೇತವ್ಯಾಹುರೋರ್ವಾಂಬರೋಜದುಂಬರ ಮುಲೋಕಲಂ ಭವತ್ಯೋರ್ಜಿವಾ ಏತದಗ್ನಿಶ್ಚೀಯತೆ ವೈಷ್ಣವ್ಯಾಪಾದಯತೆ ವೈಷ್ಣವತ್ವಿಷ್ಯೋಲೋಕಲಕ್ಷಸ್ವೇವೇವತಯಾಶೋಜಾಪೃಥಿವ್ಯಾವಾಂಬ್ರಿಯತಾಜೋ ವಾಚೇತೀಯತೆ ಪೂರ್ವಕ್ಷೇಧಿಗತಾಕ್ಷೋರುಭವತಿಗತಾರೆ ಪೂರೈತವ್ಯೋರ್ಜನೆ ವಾವರುಂದೇಗಸ್ಯ ಪೂರೈತವ್ಯೈ ಈಶಾವಾತ್ಮೇನ ಸ್ತ್ರಿಯಾತನೋರ್ ಸಮಗ್ರಯಿ ಮಧೋ ಪೂರೈತವ್ಯಾ ಆಹಾಸ್ಯ

ಸಂವ್ರತಾಶ್ಚರಸ್ತಾರುಪತಿಷ್ಠಂತಿ ಚತುರ್ವೇಹಿ ಪ್ರಾಣಾಶ್ಚಕ್ಷಶ್ರೋತ್ರಂವಾಮೂರ್ಧನ್ವದೇವೆ ಸಾಧಯತಿ ಮೂರ್ಧನ್ಯೋಸಾನೇತಿ ಪಂಚ ಪಂಚಾಭಿಧಾ ಉಪಧೀಯಂತೆ ಪಶೋಸ್ಸರ್ವೈ ದೇವಾತ್ವಾತೋಸಾಯತ ನತ್ವಾಯತಸ್ಮಾತ್ ಪಶುಃ ಪಶ್ಚಾತ್ ವಿರಾಜತಶ್ರೋಣಿ ಮುತ್ತರಸ್ತಸ್ಮಾತ್ರಾಂಸಗುಂಹಾನ ಇಂದ್ರಾಗ್ನಿ ಅವ್ಯತಮಾನ ಇಷ್ಟಗಾಂದ್ರಗುಂಹದಂತರಿಕ್ಷಂ ವಾ ಏಷಾ ಚಿದಿರಂತರಿಕ್ಷ ವಿಮಾ ಪ್ರಜಾ ಇಂದ್ರಾಗ್ನಿ ವೈ ದೇವಾನಾಮೋಜೋ ವೃಥಾ ಓಜೋ ವೀರ್ಯಮಿಂದ್ರಾಗ್ನಿ ಓಜಸ್ ವಾ ಏಷ ವೀರ್ಯಂ ಅತ್ಯತಃ ಪ್ರಜಾನಾಂಧೀಯತೆ ಅಥೈತಾದಿಶ್ಯಾ ದೇವಾ ವೈ ಸ್ವಪ್ನಂ ಲೋಕಮಾಯುಕ್ತೇ ದಿಶಾ ಆಕ್ರಮಂತತಾ ವ್ಲೀಯಂತತಾ ಏತಾ ವಿರದೃಗುಂ ಹನ್ಯದೇತಾ ಉಪಧೀಯಂತೆ ದಿಶಾಂ ಧೃತಿ ಪಂಚೋಪದದಾತಿಪಾಂತೋ ಯತ್ನೋ ಯಾವಾನೇವ ಯತ್ನ ಸಮಾಲಪ್ತಾದಸೈತಾ ಪುರಸ್ತಾತ್ಸಾದಯದೆ ದೃಶಾ ಅಕ್ಷರಾಭಿರಾಕ್ಷಿರಾ ಖಲು ವೈ ಚಕ್ಷುರ್ಜ್ಯೋತಿಶ್ರೀವ ಛಂದಶ್ಚಕ್ಷುರ್ವಾ ಏತಜ್ಯೋತಿಃ ಪುರಸ್ತಾತ್ ಪಶುರ್ದದಾತಿ ತಸ್ಮಾದೇವ ಪುರಸ್ತಾಚ್ಚಕ್ಷುಷೋನ್ನಂ ವೈ ವಿರಾಡನ್ನಂ ವಾ ಏತನ್ಮುಖತೋ ದೀಯತೆ ಮಾ ಛಂದಃ ಪ್ರಮಾ ಛಂದಃ ಪ್ರತಿಮಾ ಛಂದ ಇತೀಯಂ ವೈ ಮಾಂತರಿಕ್ಷಂ ಮಾಸೋ

ಅಕ್ಷರಮಿತಾಗಸ್ಯ ಷಟ್ಷಡಕ್ಷರಾ ಬೃಹತಿ ಬೃಹತಿ ಖಲು ವೈ ಛಂದಾಗುಂಸ್ವಾರಾಚ್ಯಮಾನಗೀ ಸ್ವಾರಾಜ್ಯಸ್ಯೈತಾ ಉಪದೀಯಂತೆ ಭಜವೋ ವೈ ಬೃಹತಿ ಭಜವೋ ವಾ ಏತದಕ್ಷ್ಣಸ್ತಸ್ಮಾದೇತಸ್ಯಾಂಚಿತ್ಯಾಮೇವ.

ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಅಪಾರ ಕರುಣಾಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀಚಂದ್ರಶೇಖರಗುರುಂ ಪ್ರಣಮಾಮಿ ಮುದಾನ್ವಹಂ. ನಮಃ ಶಿವಾಭ್ಯಾಂ ನವಯೌವನಾಭ್ಯಾಂ ಪರಸ್ಪರಾಶ್ಲಿಷ್ಟವಪುರ್ಧ

0: ವಂದೇ ಪನ್ನಗಭೂಷಣ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯಶಶಾಂಗವಹ್ನಿನಯನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತಜನಾಶ್ರಯಂಚ ವರದಂ ವಂದೇ ಶಿವಂ ಶಂಕರಂ ಶಿವಸಹಸ್ರನಾಮಂ. ಓಂ ಸ್ಥಿರಸ್ಥಾಣುಃ ಪ್ರಭುರ್ಭೀಮಃ ಪ್ರವರೋ ವರದೋ ವರಃ ಸರ್ವಾತ್ಮ ಸರ್ವವಿಖ್ಯಾತಃ ಸರ್ವಃ ಸರ್ವಕರೋ ಭವಃ ಜಟೀ ಚರ್ಮೀ ಶಿಖಂಡೀ ಚ ಸರ್ವಾಂಗಃ ಸರ್ವಭಾವನಃ ಹರಶ್ಚ ಹರಿಣಾಕ್ಷಶ್ಚ
1: ಸರ್ವಭೂತಹರಃ
0: ಪ್ರಭುಃ ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಃ ಶಾಶ್ವತೋ ಧ್ರುವಃ ಸ್ಮಶಾನವಾಸೀ
1: ಭಗವಾನ್
0: ಖಚರೋ ಗೋಚರಃ ಅರ್ದನಃ ಅಭಿವಾದ್ಯಃ ಮಹಾಕರ್ಮ ತಪಸ್ವೀ
1: ಭೂತಭಾವನಃ
0: ಉನ್ಮತ್ತವೇಷಃ ಪ್ರಚ್ಛನ್ನಃ ಸರ್ವಲೋಕ ಪ್ರಜಾಪತಿಃ ಮಹಾರೂಪೋ ಮಹಾಕಾಯಃ ವೃಷರೂಪೋ ಮಹಾಯಶಃ ಮಹಾತ್ಮ ಸರ್ವಭೂತಾತ್ಮ ವಿಶ್ವರೂಪೋ ಮಹಾಹನುಃ ಲೋಕಪಾಲಃ ಅಂತರ್ಹಿತಾತ್ಮ ಪ್ರಸಾದಃ ನೀಲಲೋಹಿತಃ ಪವಿತ್ರಂಚ ಮಹಾಂಶೈವ ನಿಯಮಃ ನಿಯಮಾಶ್ರಿತಃ ಸರ್ವಕರ್ಮ ಸ್ವಯಂಭೂತಃ ಆದಿಃ ಆದಿಕರಃ ನಿಧಿಃ ಸಹಸ್ರಾಕ್ಷಃ ವಿಶಾಲಾಕ್ಷಃ ಸೋಮಃ ನಕ್ಷತ್ರಸಾಧಕಃ ಚಂದ್ರಃ ಸೂರ್ಯಃ ಶನಿಃ ಕೇತುಃ ಗ್ರಹಃ ಗೃಹಪತಿಃ ವರಃ ಆದಿಃ ಅಂತಃ ಲಯಃ ಕರ್ತಾ ಮೃಗಬಾಣಾರ್ಪಣಃ ಅನಘಃ ಮಹಾತಪಃ ಘೋರತಪಃ ಅಧೀನಃ ದೀನಸಾಧಕಃ ಸಂವತ್ಸರಕರಃ ಮಂತ್ರಃ ಪ್ರಮಾಣಂ ಪರಮಂ ತಪಃ ಯೋಗೀ ಯೋಜ್ಯಃ ಮಹಾಬೀಜಃ ಮಹಾರೇತಃ ಮಹಾಬಲಃ ಸುವರ್ಣರೇತಃ ಸರ್ವಜ್ಞಃ ಸುಬೀಜಃ ಬೀಜವಾಹನಃ ದಶಬಾಹುಃ ಅನಿಮಿಷಃ ನೀಲಕಂಠಃ ಉಮಾಪತಿಃ ವಿಶ್ವರೂಪಃ ಸ್ವಯಂ ಶ್ರೇಷ್ಠಃ ಬಲವೀರಃ ಬಲೋ ಗಣಃ ಗಣಕರ್ತಾ ಗಣಪತಿಃ ದಿಗ್ವಾಸಾಃ ಕಾಮಯೇವಚ ಮಂತ್ರವಿತ್ಪರಮಃ ಮಂತ್ರಃ ಸರ್ವಭಾವಕರೋ ಹರಃ ಕಮಂಡಲುಧರಃ ಧನ್ವೀ ಬಾಣಹಸ್ತಃ ಕಪಾಲವಾನ್ ಅಶನೀ ಶತಘ್ನಿ ಖಡ್ಗೀ ಪಟ್ಸೀ ಸಾಯುಧೀ ಮಹಾನ್ ಸುರ್ವಹಸ್ತಃ ಸುರೂಪಶ್ಚ ತೇಜಃ ತೇಜಸ್ಕರೋ ನಿಧಿಃ ಉಷ್ಣೀಪೀ ಚ ಸುವಕ್ತ್ರಶ್ಚ ಉದಗ್ರಃ ವಿನತಸ್ತಥಾ ದೀರ್ಘಶ್ಚ ಹರಿಕೇಶಶ್ಚ ಸುತೀರ್ಥಃ ಕೃಷ್ಣಯೇವ ಚ ಶೃಗಾಲರೂಪಃ ಸಿದ್ಧಾರ್ಥಃ ಮುಂಡಃ ಸರ್ವಶುಭಂಕರಃ ಅಜಶ್ಚ ಬಹುರೂಪಶ್ಚ ಗಂಗಾಧಾರೀ ಕಪರ್ದ್ಯಪೀ ಊರ್ಧ್ವರೇತಾ ಊರ್ಧ್ವಲಿಂಗಃ ಊರ್ಧ್ವಶಾಯೀ ನಭಸ್ಥಲಃ ತ್ರಿಜಟಃ ಚೀರವಾಸಾಶ್ಚ ರುದ್ರಃ ಸೇನಾಪತಿಃ ವಿಭುಃ ನಕ್ತಂಚರಃ ಅಹಶ್ಚರಶ್ಚ ತಿಗ್ಮಮನ್ಯುಃ ಸುವರ್ಚಸಃ ಗಜಃ
2: ದೈತ್ಯಃ
0: ಕಾಲಃ ಲೋಕಧಾತಾ ಗುಣಾಕರಃ ಸಿಂಹಸಾರ್ದೂಲರೂಪಶ್ಚ ವ್ಯಾಘ್ರಚರ್ಮಾಂಬರಾವೃತಃ ಕಾಲಯೋಗೀ ಮಹಾನಾಥಃ ಸರ್ವಕಾಮಃ ಚತುಷ್ಪಥಃ ನಿಶಾಚರಃ ಪ್ರೇತರಾಜಃ ಭೂತಚಾರೀ ಮಹೇಶ್ವರಃ ಬಹುಭೂತಃ ಬಹುಧರಃ ಸ್ವರ್ಭಾನುಃ ಅಮಿತೋಗತಿಃ ನಿತ್ಯಪ್ರಿಯಃ ನಿತ್ಯನರ್ತಃ ನರ್ತಕಃ ಸರ್ವಲಾಲಸಃ ಮಹಾಘೋರತಪಃ ಶೂರಃ ನಿತ್ಯಃ ಅನೀಹಃ ನಿರಾಲಯಃ ಸಹಸ್ರಹಸ್ತಃ ವಿಜಯಃ ವ್ಯವಸಾಯೋ ಅತಂದ್ರಿತಃ ಅಮರ್ಪಣಃ ಆತ್ಮಪರ್ಣಾತ್ಮಾ ಯಜ್ಞಃ ಕಾಮನಾಶಕಃ ದಕ್ಷಯಾಗ ಅಪಹಾರೀ ಚ ಸುಸುಃ ಮಧ್ಯಮಸ್ತಥಾ ತೇಜೋಪಹಾರೀ ಬಲಃ ಮುದಿತಃ ಅಜಿತೋ ವರಃ ಗಂಭೀರಗೋಪಃ ಗಂಭೀರಃ ಗಂಭೀರಬಲವಾಹನಃ ನ್ಯಗ್ರೋಧರೂಪಃ ನ್ಯಗ್ರೋಧಃ ವೃಕ್ಷಕರ್ಣಸ್ಥಿತಿಃ ವಿಭುಃ ಸುತೀಷ್ಣದಶನಶ್ಚೈವ ಮಹಾಕಾಯಃ ಮಹಾನನಃ ವಿಶ್ವಕ್ಸೇನಃ ಹರಿರ್ಯಜ್ಞಃ ಸಂಯುಗಾಪೀಠವಾಹನಃ ತೀಕ್ಷ್ಣತಾಪಶ್ಚ ಹರ್ಯಶ್ವಃ ಸಹಾಯಃ ಕರ್ಮಕಾಲವಿತ್ ವಿಷ್ಣುಪ್ರಸಾದಿತಃ ಯಜ್ಞಃ ಸಮುದ್ರಃ ಬಡವಾಮುಖಃ ಹುತಾಶನಸಹಾಯಶ್ಚ ಪ್ರಶಾಂತಾತ್ಮಾ ಹುತಾಶನಃ ಉಗ್ರತೇಜಃ ಮಹಾತೇಜಃ ಜನ್ಯಃ ವಿಜಯಕಾಲವಿತ್ ಜ್ಯೋತಿಷಾಂ ಅಯನಂ ಸಿದ್ಧಿಃ ಸರ್ವವಿಗ್ರಹಯೇವ ಚ ಶಿಖೀ ಮುಂಡೀ ಜಟೀ ಜ್ವಾಲೀ ಮೂರ್ತಿಜಃ ಮೂರ್ಧಕಃ ಬಲೀ ವೈಷ್ಣವಃ ಪ್ರಜವೀತಾಲೀ ಖೇಲೀ ಕಾಲಕಟಂಕಟಃ ನಕ್ಷತ್ರವಿಗ್ರಹಮತಿಃ ಗುಣಬುದ್ಧಿಃ ಲಯೋ ಅಗಮಃ ಪ್ರಜಾಪತಿಃ ವಿಶ್ವಬಾಹುಃ ವಿಭಾಗಃ ಸರ್ವತೋಮುಖಃ ವಿಮೋಚನಃ ಸುಸರಣಃ ಹಿರಣ್ಯಕವಚೋದ್ಭವಃ ಮೇಘಜಃ ಬಲಚಾರೀ ಚ ಮಹೀಚಾರೀ ಅಸ್ತುತಸ್ತಥಾ ಸರ್ವಸೂರ್ಯ ವಿನೋದೀ ಚ ಸರ್ವವಾದ್ಯ ಪರಿಗ್ರಹ
2: ಜಾಲರೂಪೋ
0: ಗುಹಾವಾಸಿ ಗೃಹಮಾಲಿ ತರಂಗವಿತ್ ತ್ರಿದಶಃ ಕಾಳದೃಕ್ ಕರ್ಮ ಸರ್ವಬಂಧ ವಿಮೋಚನಃ ಬಂಧನಸ್ತು ಅಸುರೇಂದ್ರಾಣಾಂ ಯುಧಿ ಶತ್ರುವಿನಾಶನಃ ಸಾಂಖ್ಯಪ್ರಸಾದಃ ದುರ್ವಾಸಾಃ ಸರ್ವಸಾಧು ನಿಷೇವಿತಃ ಪ್ರಸ್ಕಂದನಃ ವಿಭಾಗಜ್ಞಃ ಅತುಲ್ಯಃ ಯಜ್ಞಭಾಗವಿತ್ ಸರ್ವವಾಸಃ ಸರ್ವಚಾರೀ ದುರ್ವಾಸ ವಾಸವಃ ಅಮರಃ ಹೇಮೋ ಹೇಮಕರಃ ಯಜ್ಞಃ ಸರ್ವಧಾರೀ ಧರೋತ್ತಮಃ ಲೋಹಿತಾಕ್ಷಃ ಮಹಾಕ್ಷಶ್ಚ ವಿಜಯಾಕ್ಷಃ ವಿಶಾರದಃ ಸಂಗ್ರಹ ನಿಗ್ರಹ ಕರ್ತಾ ಸರ್ವಚೀರ ನಿವಾಸನಃ ಮುಖ್ಯಃ ಅಮುಖ್ಯಶ್ಚ ದೇಹಶ್ಚ ಕಾಲಹಿಃ ಸರ್ವಕಾಮದಃ ಸರ್ವಕಾಲಪ್ರಸಾದಶ್ಚ ಸುಬಲಃ ಬಲರೂಪಭೃತ್ ಸರ್ವಕಾಮಪ್ರದಶ್ಚೈವ ಸರ್ವದಃ ಸರ್ವತೋಮುಖಃ ಆಕಾಶನಿರ್ವಿರೂಪಶ್ಚ ನಿಪಾತಃ ಅವಶಃ ಖಗಃ ರೌದ್ರರೂಪೋ ಅಂಶುರಾದಿತ್ಯಃ ಬಹುರಶ್ಮಿಃ ಸುವರ್ಚಸೀ ವಸುವೇಗಃ ಮಹಾವೇಗಃ ಮನೋವೇಗಃ ನಿಶಾಚರಃ ಸರ್ವವಾಸೀ ಶ್ರಿಯಾವಾಸೀ ಉಪದೇಶಕರಃ ಅಕರಃ ಮುನಿಃ ಆತ್ಮಾ ನಿರಾಲೋಕಃ ಸಂಮಗ್ನಶ್ಚ ಸಹಸ್ರದಃ ಪಕ್ಷೀ ಚ ಪ್ಲಕ್ಷರೂಪಶ್ಚ ಅತಿದೀಪ್ತೋ ವಿಶಾಂಪತಿಃ ಉನ್ಮಾದಃ ಮದನಃ ಕಾಮಃ ಅಶ್ವತ್ಥಃ ಅರ್ಥಕರಃ ಯಶಃ ವಾಮದೇವಶ್ಚ ವಾಮಶ್ಚ ಪ್ರಾಗ್ದಕ್ಷಿಣಃ ಉದಂಗ್ಮುಖಃ ಸಿದ್ಧಯೋಗೀ ಮಹರ್ಷಿಶ್ಚ ಸಿದ್ಧಾರ್ಥಃ ಸಿದ್ಧಸಾಧಕಃ ಭಿಕ್ಷುಶ್ಚ ಭಿಕ್ಷುರೂಪಶ್ಚ ವಿಪಣಃ ಮೃದುಃ ಅವ್ಯಯಃ ಮಹಾಸೇನಃ ವಿಶಾಖಶ್ಚ ಷಷ್ಠಿಭಾಗಃ ಗವಾಂಪತಿಃ ವಜ್ರಹಸ್ತಶ್ಚ ವಿಷ್ಕಂಬೀ ಚಮೂಸ್ತಂಭನಯೇವ ಚ ವೃತ್ತವೃತ್ತಕರಃ ತಾಲಃ ಮಧುಃ ಮಧುಕಲೋಚನಃ ವಾಚಸ್ಪತ್ಯಃ ವಾಜಸನಃ ನಿತ್ಯಂ ಆಶ್ರಿತಪೂಜಿತಃ ಬ್ರಹ್ಮಚಾರೀ ಲೋಕಚಾರೀ ಸರ್ವಚಾರೀ ವಿಚಾರವಿಧಿಃ ಈಶಾನಃ ಈಶ್ವರಃ ಕಾಲಃ ನಿಶಾಚಾರೀ ಪಿನಾಕಭೃತ್ ನಿಮಿತ್ತಸ್ಥಃ ನಿಮಿತ್ತಂಚ ನಂದಿಃ ನಂದಕಿರೋ ಹರಿಃ ನಂದೀಶ್ವರಶ್ಚ ನಂದೀ ಚ ನಂದನಃ ನಂದಿವರ್ಧನಃ ಭಗಹಾರೀ ನಿಹಂತಾ ಚ ಕಾಲಃ ಬ್ರಹ್ಮ ಪಿತಾಮಹಃ ಚತುರ್ಮುಖಃ ಮಹಾಲಿಂಗಃ ಚಾರುಲಿಂಗಃ ತಥೈವ ಚ ಲಿಂಗಾಧ್ಯಕ್ಷಃ ಸುರಾಧ್ಯಕ್ಷಃ ಯೋಗಾಧ್ಯಕ್ಷಃ ಯುಗಾವಹಃ ಬೀಜಾಧ್ಯಕ್ಷಃ ಬೀಜಕರ್ತಾ ಅಧ್ಯಾತ್ಮ ಅನುಗತೋ ಬಲಃ ಇತಿಹಾಸಃ ಸಕಲ್ಪಶ್ಚ ಗೌತಮಃ ಅಥ ನಿಶಾಕರಃ ದಂಭೋ ಹಿ ಅದಂಬಃ ವೈದಂಬಃ ವಶ್ಯಃ ವಶಕರಃ ಕಲಿಃ ಲೋಕಕರ್ತಾ ಪಶುಪತಿಃ ಮಹಾಕರ್ತಾ ಅನೌಷಧಃ ಅಕ್ಷರಂ ಪರಮಂ ಬ್ರಹ್ಮ ಬಲವಾನ್ ಶಕ್ತಯೇವ ಚ ನೀತಿಃ ಅನೀತಿಃ ಶುದ್ಧಾತ್ಮ ಶುದ್ಧಃ ಮಾನ್ಯಃ ಗತಾಗತಃ ಬಹುಃಪ್ರಸಾದಃ ಸುಸ್ವಪ್ನಃ ದರ್ಪಣಃ ಅಥ ತು ಅಮಿತ್ರವಿಜಿತ್ ವೇದಕಾರಃ ಮಂತ್ರಕಾರಃ ವಿದ್ವಾನ್ ಸಮರಮರ್ದನಃ ಮಹಾಮೇಘನಿವಾಸೀ ಚ ಮಹಾಘೋರೋ ವಶೀಕರಃ ಅಗ್ನಿಜ್ವಾಲಃ ಮಹಾಜ್ವಾಲಃ ಅತಿಧೂಮೋ ಕುತೋ ಹವಿಃ ವೃಷಭಃ ಶಂಕರಃ ನಿತ್ಯಂ ವರ್ಚಸ್ವೀ ಧೂಮಕೇತನಃ ನೀಲಃ ತಥಾಂಗುಲಬ್ಧಶ್ಚ ಶೋಭನಃ ನಿರವಗ್ರಹ ಖಸ್ತಿದಃ ಖಸ್ತಿಭಾಗಶ್ಚ ಭಾಗೀ ಭಾಗಕರೋ ಲಘುಃ ಉತ್ಸಂಗಶ್ಚ ಮಹಾಂಗಶ್ಚ ಮಹಾಗರ್ಭ ಪರಾಯಣಃ ಕೃಷ್ಣವರ್ಣಃ ಸುವರ್ಣಶ್ಚ ಇಂದ್ರಿಯಂ ಸರ್ವದೇಹಿನಾಂ ಮಹಾಪಾದೋ ಮಹಾಹಸ್ತಃ ಮಹಾಕಾಯೋ ಮಹಾಯಶಃ ಮಹಾಮೂರ್ಧಾ ಮಹಾಮಾತ್ರಃ ಮಹಾನೇತ್ರಃ ನಿಶಾಲೇಹ ಮಹಾಂತಕಃ ಮಹಾಕರ್ಣಃ ಮಹೋಷ್ಠಶ್ಚ ಮಹಾಹನುಃ ಮಹಾನಾಸಃ ಮಹಾಕಂಭುಃ ಮಹಾಗ್ರೀವಃ ಶ್ಮಶಾನಭಾಕ್ ಮಹಾವಕ್ಷಃ ಮಹೋರಸ್ಕಃ ಅಂತರಾತ್ಮಾ ಮೃಗಾಲಯಃ ಲಂಬನಃ ಲಂಬಿತೋಷ್ಠಶ್ಚ ಮಹಾಮಾಯಃ ಪಯೋನಿಧಿಃ ಮಹಾದಂತಃ ಮಹಾದಂಷ್ಟ್ರಃ ಮಹಾಜಿಹ್ವಃ ಮಹಾಮುಖಃ ಮಹಾನಖೋ ಮಹಾರೋಮಾ ಮಹಾಕೇಶಃ ಮಹಾಜಟಃ ಪ್ರಸನ್ನಶ್ಚ ಪ್ರಸಾದಶ್ಚ ಪ್ರತ್ಯಯಃ ಗಿರಿಸಾಧನಃ ಸ್ನೇಹ ಅಸ್ನೇಹನಶ್ಚೈವ ಅಜಿತಶ್ಚ ಮಹಾಮುನಿಃ ವೃಕ್ಷಾಕರಃ ವೃಕ್ಷಕೇತುಃ ಅನಲಃ ವಾಯುವಾಹನಃ ಗಂಡಲೀ ಮೇರುಧಾಮಾ ಚ ದೇವಾಧಿಪತಿರೇವ ಚ ಅಥರ್ವಶೀರ್ಷಃ ಸಾಮಾಸ್ಯ ಋಕ್ಸಹಸ್ರ ಅಮಿತೇಕ್ಷಣಃ ಯಜುಃ ಪಾದಭುಜಃ ಗುಹ್ಯಃ ಪ್ರಕಾಶಃ ಜಂಗಭಸ್ತಥಾ ಅಮೋಘಾರ್ತಃ ಪ್ರಸಾದಶ್ಚ ಅಭಿಗಮ್ಯಃ ಸುದರ್ಶನಃ ಉಪಕಾರಃ ಪ್ರಿಯಃ ಸರ್ವಃ ಕನಕಃ ಕಾಂಚನಛವಿಃ ನಾಭಿಃ ನಂದಕರಃ ಭಾವಃ ಪುಷ್ಕರಸ್ಥ ಪತಿಃ ಸ್ಥಿರಃ ದ್ವಾದಶಸ್ತ್ರ ಅಸನಶ್ಚ ಆದ್ಯಃ ಯಜ್ಞಃ ಯಜ್ಞಸಮಾಹಿತಃ ನಕ್ತಂ ಕಲಿಶ್ಚ ಕಾಲಶ್ಚ ಮಕರಃ ಕಾಲಪೂಜಿತಃ ಸಗಣಃ ಗಣಕಾರಶ್ಚ ಭೂತವಾಹನ ಸಾರಥಿಃ ಭಸ್ಮಾಶಯಃ ಭಸ್ಮಗೋಪ್ತ ಭಸ್ಮಭೂತಃ ತರುರ್ಗಣಃ ಲೋಕಪಾಲಃ ತಥಾ ಅಲೋಕಃ ಮಹಾತ್ಮ ಸರ್ವಪೂಜಿತಃ ಶುಕ್ಲಃ ತ್ರಿಶುಕ್ಲಃ ಸಂಪನ್ನಃ ಶುಚಿಃ ಭೂತನಿಷೇವಿತಃ ಆಶ್ರಮಸ್ಥಃ ಕ್ರಿಯಾವಸ್ಥಃ ವಿಶ್ವಕರ್ಮ ಮತಿಃ ವರಃ ವಿಶಾಲಶಾಖಃ ತಾಮ್ರೋಷ್ಟಃ ಅಂಬುಜಾಲಃ ಸುನಿಶ್ಚಲಃ ಕಪಿಲಃ ಕಪಿಶಃ ಶುಕ್ಲಃ ಆಯುಶ್ಚೈವ ಪರಃ ಅಪರಃ ಗಂಧರ್ವೋ ಹಿ ಅದಿತಿಃ ದಾರ್ಷ್ಯಃ ಸುವಿಜ್ಞೇಯಃ ಸುಶಾರದಃ ಪರಶ್ವಥ ಆಯುಧ ದೇವಃ ಅನುಕಾರಿ ಸುಭಾಂಧವಃ ತುಂಭವೀಣಃ ಮಹಾಕ್ರೋಧಃ ಊರ್ಧರಿತ ಜಲೇಶಯಃ ಉಗ್ರಃ ವಂಶಕರಃ ವಂಶಃ ವಂಶನಾದಃ ಅನಿಂದಿತಃ ಸರ್ವಾಂಗರೂಪಃ ಮಾಯಾವೀ ಸುಹೃದೋ ಅನಿಲೋ ನಲಃ ಬಂಧನಃ ಬಂಧಕರ್ತಾ ಚ ಸುಬಂಧನ
2: ವಿಮೋಚನಃ
0: ಸ ಯಜ್ಞಾರಿಹಿ ಸ ಕಾಮಾರಿಹಿ ಮಹಾದಂಷ್ಟ್ರಃ ಮಹಾಯುಧಃ ಬಹುಧಾ ಅನಿಂದಿತಃ ಸರ್ವಃ ಶಂಕರಃ ಚಂದ್ರಶೇಖರಃ ಅಮರೇಶಃ ಮಹಾದೇವಃ ವಿಶ್ವದೇವಃ ಸುರಾರಿಹ ಅಹಿರ್ಬುದ್ಧ್ಯಃ ಅನಿಲಾಭಶ್ಚ ಶೇಖಿತಾನಃ ಹರಿಃ ತಥಾ ಅಜೇಕಪಾಂಚ ಕಾಪಾಲೀ ತ್ರಿಶಂಕುರಜಿತಃ ಶಿವಃ ಧನ್ವಂತರಿಃ ಧೂಮಕೇತುಃ ಸ್ಕಂದಃ ವೈಶ್ರವಣಸ್ತಥಾ ಧಾತಾ ಶಕ್ರಶ್ಚ ವಿಷ್ಣುಶ್ಚ ಮಿತ್ರಸ್ತು ಅಷ್ಟಾಧ್ರುವೋಧರಃ ಪ್ರಭಾವಃ ಸರ್ವಗಾ ವಾಯುಃ ಅರ್ಯಮಾ ಸವಿತಾರವಿಃ ಉಷಂಗುಶ್ಚ ವಿಧಾತಾ ಚ ಮಾಂಧಾತಾ ಭೂತಭಾವನಃ ವಿಭುಃ ವರ್ಣವಿಭಾವೀ ಚ ಸರ್ವಕಾಮ ಗುಣಾವಹಃ ಪದ್ಮನಾಭಃ ಮಹಾಗರ್ಭಃ ಚಂದ್ರವಕ್ತ್ರಃ ಅನಿಲಃ ಅನಲಃ ಬಲವಾಂಶ್ಚ ಉಪಶಾಂತಶ್ಚ ಪುರಾಣಃ ಪುಣ್ಯಚುಂಚರೀ ಕುರುಕರ್ತಾ ಕುರುವಾಸೀ ಗುರುಭೂತಃ ಗುಣೌಷಧಃ ಸರ್ವಾಶಯಃ ದರ್ಭಚಾರೀ ಸರ್ವೇಷಾಂ ಪ್ರಾಣಿನಾಂ ಪತಿಃ ದೇವದೇವಃ ಸುಖಾಸಕ್ತಃ ಸದಸದ್ ಸರ್ವರತ್ನವಿದ್ ಕೈಲಾಸಗಿರಿವಾಸೀ ಚ ಹಿಮವದ್ಗಿರಿಶ್ರೇಯಃ ಕೂಲಹಾರೀ ಕೂಲಕರ್ತಾ ಬಹುವಿದ್ಯಾ ಬಹುಪ್ರದಃ ವಣಿಜಃ ವರ್ಧಕೀ ವೃಕ್ಷಃ ಬಗುಲಃ ಚಂದನಶ್ಚದಃ ಸಾರಗ್ರೀವಃ ಮಹಾಜತ್ರುಃ ಅಲೋಲಶ್ಚ ಮಹೌಷಧಃ ಸಿದ್ಧಾರ್ಥಕಾರೀ ಸಿದ್ಧಾರ್ಥಃ ಛಂದಃ ವ್ಯಾಕರಣೋತ್ತರಃ ಸಿಂಹನಾದಃ ಸಿಂಹದಷ್ಟ್ರಃ ಸಿಂಹಗಃ ಸಿಂಹವಾಹನಃ
2: ಪ್ರಭಾವಾತ್ಮ
0: ಜಗತ್ಕಾಲಃ ಕಾಲಃ ಲೋಕಹಿತಃ ತರುಃ ಸಾರಂಗಃ ನವಚಕ್ರಾಂಗಃ ಕೇತುಮಾಲೀ ಸಭಾವನಃ ಭೂತಾಲಯಃ ಭೂತಪತಿಃ ಅಹೋರಾತ್ರಂ ಅನಿಂದಿತಃ ವರ್ಧಿತಃ ಸರ್ವಭೂತಾನಾಂ ನಿಲಯಶ್ಚ ವಿಭುರ್ಭವಃ ಅಮೋಘಃ ಸಂಯತೋ ಹ್ಯಶ್ವಃ ಭೋಜನಃ ಪ್ರಾಣಧಾರಣಃ ಧೃತಿಮಾನ್ ಮತಿಮಾನ್ ದಕ್ಷಃ ಸತ್ಕೃತಶ್ಚ ಯುಗಾಧಿಪಃ ಗೋಪಾಲಃ ಗೋಪತಿಃ ಗ್ರಾಮಃ ಗೋಚರ್ಮ ವಸನೋಹರಿಃ ಹಿರಣ್ಯಬಾಹುಶ್ಚ ತಥಾ ಗುಹಾಪಾಲಃ ಪ್ರವೇಶಕಃ ಪ್ರಕೃಷ್ಟಾರಿಃ ಮಹಾಹರ್ಷಃ ನಿತಕಾಮಃ ಜಿತೇಂದ್ರಿಯಃ ಗಾಂಧಾರಶ್ಚ ಸುವಾಸಶ್ಚ ತಪಸ್ಸಕ್ತಃ ರತಿರ್ನರಃ ಮಹಾಗೀತಃ ಮಹಾನೃತ್ಯಃ ಅಪ್ಸರೋ ಗಣಸೇವಿತಃ ಮಹಾಕೇತುಃ ಮಹಾಧಾತುಃ ನೈಕಸಾನುಚರಃ ಚಲಃ ಆವೇದನೀಯಃ ಆವೇಶಃ ಸರ್ವಗಂಧಸುಖಾವಹಃ ತೋರಣಸ್ತಾರಣ ಆತಃ ಪರಿಧಿ ಪತಿಖೇಚರಃ ಸಂಯೋಗಃ ವರ್ಧನಃ ವೃದ್ಧಃ ಅತಿವೃದ್ಧಃ ಗುಣಾಧಿಕಃ ನಿತ್ಯ ಆತ್ಮ ಸಹಾಯಶ್ಚ ದೇವಾಸುರಪತಿಃ ಪತಿಃ ಯುಕ್ತಶ್ಚ ಯುಕ್ತಬಾಹುಶ್ಚ
2: ದೇವೋ ದಿವಿ
0: ಸುಪರ್ವಣಾ ಆಷಾಢಶ್ಚ ಶುಷಾಢಶ್ಚ ಧ್ರುವಃ ಅಥ ಹರಿಣೋಹರಃ ಬಭುಃ ಆವರ್ತನಮಾನೇಭ್ಯಃ ವಸುಶ್ರೇಷ್ಠಃ ಮಹಾಪಥಃ ಶಿರೋಹಾರಿ ವಿಮರ್ಶಶ್ಚ ಸರ್ವಲಕ್ಷಣಲಕ್ಷಿತ ಅಕ್ಷಶ್ಚ ರಥಯೋಗೀ ಚ ಸರ್ವಯೋಗೀ ಮಹಾಬಲಃ ಸಮಾಂನಾಯಃ ಅಸಮಾಂನಾಯಃ ತೀರ್ಥದೇವಃ ಮಹಾರಥಃ ನಿರ್ಜೀವಃ ಜೀವನಃ ಮಂತ್ರಃ ಶುಭಾಕ್ಷಃ ಬಹುಕರ್ಕಶಃ
2: ರತ್ನಪ್ರಭೂತೋ
0: ರಕ್ತಾಂಗಃ ಮಹಾರ್ನವ ನಿಪಾನವಿತ್ ಮೂಲಂ ವಿಶಾಲಃ ಅಮೃತಃ ವ್ಯಕ್ತಾವ್ಯಕ್ತ ತಪೋನಿಧಿಃ ಆರೋಹಣಃ ಅಧಿರೋಹಶ್ಚ ಶಿಲಧಾರೀ ಮಹಾಯಶಃ ಸೇನಾಕಲ್ಪಃ ಮಹಾಕಲ್ಪಃ ಯೋಗಃ ಯುಗಹರೋಹರಿಃ ಯುಗರೂಪಃ ಮಹಾರೂಪಃ ಮಹಾನಾಗಹನೋ ವಧಃ ನ್ಯಾಯ ನಿರ್ವಪಣಃ ಪಾದಃ ಪಂಡಿತೋ ಹಿ ಅಚಲೋಪಮಃ ಬಹುಮಾಲಃ ಮಹಾಮಾಲಃ ಶಶೀ ಹರಿಸುಲೋಚನಃ ವಿಸ್ತಾರಃ ಲವಣಃ ಕೂಪಃ ತ್ರಿಯುಗಃ ಸಫಲೋದಯಃ ತ್ರಿಲೋಚನಃ ಉಷಣ್ಣಾಂಗಃ ಮಣಿವಿದ್ಧಃ ಜಟಾಧರಃ ಬಿಂದುಃ ವಿಸರ್ಗಃ ಸುಮುಖಃ ಶರಃ ಸರ್ವಾಯುಧಃ ಸಹಃ ನಿವೇದನಃ ಸುಖಾಜಾತಃ ಸುಗಂಧಾರೋ ಮಹಾಧನುಃ ಗಂಧವಾಲೀ ಚ ಭಗವಾನ್ ಉತ್ಥಾನಃ ಸರ್ವಕರ್ಮಣಾಂ ಮಂಥಾನಃ ಬಹುಲಃ ವಾಯುಃ ಸಕಲಃ ಸರ್ವಲೋಚನಃ ತಲಸ್ಥಾಲಃ ಕರಸ್ಥಾಲೀ ಊರ್ಧ್ವಸಂಹರಣೋ ಮಹಾನ್ ಕ್ಷತ್ರಂ ಸುಕ್ಷತ್ರವಿಖ್ಯಾತಃ ಲೋಕಃ ಸರ್ವಾಶ್ರಯಃ ಕ್ರಮಃ ಮುಂಡಃ ವಿರೂಪಃ ವಿಕೃತಃ ದಂಡೀ ಕುಂಡೀ ವಿಕುರ್ವಣಃ ಹರ್ಯಕ್ಷಃ
2: ಕಕಬೋ
0: ವಜ್ರೀ ಶತಜಿಹ್ವಃ ಸಹಸ್ರವಾದ್ ಸಹಸ್ರಮೂರ್ಧಾ ದೇವೇಂದ್ರಃ ಸರ್ವದೇವಮಯೋ ಗುರುಃ ಸಹಸ್ರಬಾಹು ಸರ್ವಾಂಗಃ ಶರಣ್ಯಃ ಸರ್ವಲೋಕೃತ್ ಪವಿತ್ರಂ ತ್ರಿಕಕುನ್ ಮಂತ್ರಃ ಕನಿಷ್ಠಃ ಕೃಷ್ಣಪಿಂಗಲಃ ಬ್ರಹ್ಮದಂಡ ವಿನಿರ್ಮಾತಾ ಶದಘ್ನಿ ಪಾಶಶಕ್ತಿಮಾನ್ ಪದ್ಮಗರ್ಭಃ ಮಹಾಗರ್ಭಃ ಬ್ರಹ್ಮಗರ್ಭಃ ಜಲೋದ್ಭವಃ ಗವಸ್ತಿಃ ಬ್ರಹ್ಮಕೃತ್ ಬ್ರಹ್ಮ ಬ್ರಹ್ಮವಿತ್ ಬ್ರಾಹ್ಮಣೋ ಗತಿಃ ಅನಂತರೂಪಶ್ಚ ಏಕಾತ್ಮ ತಿಗ್ಮತೇಜಃ ಸ್ವಯಂಭುವಃ ಊರ್ಧ್ವಗಾತ್ಮ ಪಶುಪತಿಃ ವಾತರಂಭಃ ಮನೋಜವಃ ಛಂದನೀ ಪದ್ಮನಾಲಾಗ್ರಃ ಸುರಭಿ ಉತ್ತರಣೋ ನರಃ ಕರ್ಣಿಕಾರ ಮಹಾಸೃಗ್ವೀ ನೀಲಮೂಲಿಃ ಪಿನಾಕಧೃತ್ ಉಮಾಪತಿಃ ಉಮಾಕಾಂತಃ ಜಾಹ್ನವಿ ಮೃದುಮಾಧವಃ ವರಃ ವರಾರ್ಹಃ ವರದಃ ವರೇಣ್ಯಃ ಸುಮಹಾಸ್ವನಃ ಮಹಾಪ್ರಸಾದಃ ದಮನಃ ಶತ್ರುಃ ಶ್ವೇತಪಿಂಗಲಃ ಪ್ರೀತಾತ್ಮ ಪರಮಾತ್ಮ ಚ ಪ್ರೇತಾತ್ಮ ಪ್ರಧಾನಧೃತ್ ಸರ್ವಪಾಶುಃ ಮುಖಸ್ತ್ರೇಕ್ಷಃ ಧರ್ಮಸಾಧಾರಣೋ ವರಃ ಚರಾಚರಾತ್ಮ ಸೂಕ್ಷ್ಮಾತ್ಮ ಅಮೃತಃ ಗೋವೃಷೇಶ್ವರಃ ಸಾಧ್ಯರ್ಷಿಃ ವಸುಃ ಆದಿತ್ಯಃ ವಿವಸ್ವಾನ್ ಸವಿತಾ ಅಮೃತಃ ವ್ಯಾಸಃ ಸರ್ಗಃ ಸುಸಂಕ್ಷೇಪಃ ವಿಸ್ತರಃ ಪರ್ಯಃ ನರಃ ಕ್ರತುಃ ಸಂವತ್ಸರಃ ಮಾಸಃ ಪಕ್ಷಃ ಸಂಖ್ಯಾಸಮಾಪನಃ ಖಲಾ ಕಾಷ್ಟ ಲವಾ ಮಾತ್ರ ಮುಹೂರ್ತಃ ಕ್ಷಪಾಕ್ಷಣಃ ವಿಶ್ವಕ್ಷೇತ್ರಂ ಪ್ರಜಾಬೀಜಂ ಲಿಂಗಂ ಆದ್ಯಸ್ನಿರ್ಗಮಃ ಸದಸದ್ವ್ಯಕ್ತಂ ಅವ್ಯಕ್ತಂ ಪಿತಾ ಮಾತಾ ಪಿತಾಮಹಃ ಸ್ವರ್ಗದ್ವಾರಂ ಪ್ರಜಾದ್ವಾರಂ ಮೋಕ್ಷದ್ವಾರಂ ತ್ರಿವಿಷ್ಟವಂ ನಿರ್ವಾಣಂ ಕ್ಲಾದನಂ ಚೈವ ಬ್ರಹ್ಮಲೋಕಃ ಪರಾಗತಿಃ ದೇವಾಸುರ ವಿನಿರ್ಮಾತಾ ದೇವಾಸುರ ಪರಾಯಣಃ ದೇವಾಸುರ ಗುರುರ್ದೇವಃ ದೇವಾಸುರ ನಮಸ್ಕೃತಃ ದೇವಾಸುರ ಮಹಾಮಾತ್ರಃ ದೇವಾಸುರ ಗಣಾಶ್ರಯಃ ದೇವಾಸುರ ಗಣಾಧ್ಯಕ್ಷಃ ದೇವಾಸುರ ಗಣಾಗ್ರಣೀಃ ದೇವಾದಿದೇವಃ ದೇವರ್ಷಿಃ ದೇವಾಸುರ ವರಪ್ರದಃ ದೇವಾಸುರೇಶ್ವರಃ ವಿಶ್ವಃ ದೇವಾಸುರಮಹೇಶ್ವರಃ ಸರ್ವದೇವಮಯಃ ಅಚಿಂತ್ಯಃ ದೇವತಾತ್ಮ ಆತ್ಮಸಂಭವಃ ಉದ್ಭಿದ್ ತ್ರಿವಿಕ್ರಮಃ ವೇದ್ಯಃ ವಿರಜಃ ನಿರಜಃ ಅಮರಃ ಈಢ್ಯಃ ಅಸ್ತೀಶ್ವರಃ ವ್ಯಾಘ್ರಃ ದೇವಸಿಂಹಃ ನರಋಷಭಃ ವಿಬುಧಃ ಅಗ್ರವರಃ ಸೂಕ್ಷ್ಮಃ ಸರ್ವದೇವ ಸ್ತಪೋಮಯಃ ಸುಯುಕ್ತಃ ಶೋಭನೋ ವಜ್ರೀ ಪ್ರಾಸಾನಾಂ ಪ್ರಭವಃ ಅವ್ಯಯಃ ಗುಹಃ ಕಾಂತಃ ನಿಜಃ ಸರ್ಗಃ ಪವಿತ್ರಂ ಸರ್ವಪಾವನಃ ಶೃಂಗೀ ಶೃಂಗಪ್ರಿಯಃ ಬಭ್ರೂ ರಾಜರಾಜ ನಿರಾಮಯಃ ಅಭಿರಾಮಃ ಸುರಗಣಃ ವಿರಾಮಃ ಸರ್ವಸಾಧನಃ ಲಲಾಟಾಕ್ಷಃ ವಿಶ್ವದೇವಃ ಹರಿಣಃ ಕೃಮವರ್ಚಸಃ ಸ್ಥಾವರಾಣಾಂ ಪತಿಶ್ಚೈವ ನಿಯಮೇಂದ್ರಿಯವರ್ಧನಃ ಸಿದ್ಧಾರ್ಥಃ ಸಿದ್ಧಭೂತಾರ್ಥಃ ಅಚಿಂತ್ಯಃ ಸತ್ಯವ್ರತಶುಚಿಃ ವ್ರತಾದಿಭಃ ಪರಬ್ರಹ್ಮ ಭಕ್ತಾನಾಂ ಪರಮಾಂಗದಿಃ ವಿಮುಕ್ತಃ ಮುಕ್ತತೇಜಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್ ಯಃ ಪಠೇತ್ ಶುಚಿಃ ಸಾರ್ಥಂ ಬ್ರಹ್ಮಚಾರೀ ಜಿತೇಂದ್ರಿಯಃ ಅಭಗ್ನಯೋಗಃ ವರ್ಷಂತು ಸೋ ಅಶ್ವಮೇಧ ಫಲಂ ಲಭೇತ್. ಓಂ ಶಿವಾರ್ಪಣಮಸ್ತು.
3: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ.org ರೇಡಿಯೋಸ್ 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ.org. ಓಂ ನಮಃ ಶಿವಾಯ.

ಏತಿ ವಾ ಭಜಮನಃಶಿವಮೇವ ನಿರಂತರಂ ಭಜಮನಃಶಿವಮೇವ ನಿರಂತರಂ ಭಜಮನಃಶಿವಮೇವ ನಿರಂತರಂ ಸದಂಚಿತ ಮುದಂಚಿತ ನಿಕುಂಚಿತ ಪದಂ ಝಳ ಝಳಂಚಲಿತ ಮಂಜುಕಟಕಂ ಪತಂಜಲಿ ದೃಗಂಜನ ಮನಂಜನ ಮಕಿಂಚನ ಹರಂ ಜನನ ಭಂಜನಕರಂ ಕದಂಬ ರುಚಿ ಮಂಬುದವ ಸಂಪರಮ ಮಂಬುದ ಕದಂಬಕ ವಿಡಂಬಕ ಗಳಂ ಚಿದಂಬುಧಿಮಣಿಂ ಬುಧ ಹೃದಂಬುಜರವಿಂ ಪರಚಿದಂಬರ ನಟಂ ಹೃದಿ ಭಜ ಪರಚಿದಂಬರ ನಟಂ ಹೃದಿ ಭಜ.

ಯಶಾಕ್ವರಾಯ ಚರು ಸವಿತರ ಔಷಣಿಹ ಯತರಯಸ್ತ್ರಿಗ್ಗಂ ಶಾಯರೈವತಾ ಯದ್ವಾದಶಕಪಾಲಃ ಪರಾಜಾಪತಿಯಶ್ಚರುರದಿತಿಯೈ ವಿಷ್ಣುಪತ್ನಿ

0: You are listening to Shaivam.org Radio, the 24/7 spiritual channel from Shaivam.org.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Dandi Adigal Nayanar Puranam, presented by Sri H.S. Thyagarajan. Thank you. ஓம் நம சிவாய.
2: குருப்பியோ நம. எல்லா மகனியர்களுக்கும் நமஸ்கார. ஈ தினத வீடியோ பிராரம்பிச்சதுக்கு முன்னே நாரத பக்தி சூத்திரதிந்த ஒன்று சூத்திர அதன் ஹேக்கு அந்த இஷ்டப்படுத்தீனி. இது பக்தி ஹேகிரபேக்கு அந்த விவரிசித்த சர்வதா சர்வபாவேன ನಿಶ್ಚಿತಿಂತೈರ್ ಭಗವಾನ್ ಏವ ಭಜನೀಯ ಅಂತ ಇದು ಸೂತ್ರ. ಸರ್ವದಾ ಅಂದರೆ ಯಾವಾಗಲೂ, ಯಾವಾಗಲೂ ಅಂದರೆ ಯಾವಾಗಲೂ ಅಷ್ಟೇ, 24/7 ಯಾವಾಗಲೂ. ಸರ್ವಭಾವೇನ, ಸರ್ವಭಾವೇನ ಅಂದರೆ ಅನೇಕರು ಅನೇಕ ವಿಧದಲ್ಲಿ ಭಗವಂತನನ್ನು ಪೂಜಿಸ್ತಾರೆ. ನಮ್ಮ ಕೃಷ್ಣ ಚೈತನ್ಯ ಮಹಾಪ್ರಭು ಅವರು ಭಗವಂತನಲ್ಲಿ ಎಷ್ಟು ಮಗ್ನರಾಗಿದ್ದರು ಅಂದರೆ ಹುಚ್ಚುಚ್ಚಾಗಿ ಕುಣ್ಕೊಂಡು ಹೋಗ್ತಾ ಇದ್ರಂತೆ. ಭಜನೆ ಮಾಡಿಕೊಂಡು ಹುಚ್ಚುಚ್ಚಾಗಿ ಕುಡ್ಕೊಂಡು ಹೋಗ್ತಾಯಿದ್ರು. ಅವರ ಭಾವ ಆಗಿತ್ತು. ಕೆಲವರು ದೇವರನ್ನು ಮೂರ್ತಿಗಳನ್ನು ಇಟ್ಟುಕೊಂಡು ಅದನ್ನು ಸ್ನಾನ ಮಾಡಿಸೋದೇನು, ಪೂಜೆ ಮಾಡೋದೇನು, ಆ ಥರ ಭಾವದಲ್ಲಿ ಭಗವಂತನನ್ನು ಆರಾಧಿಸ್ತಾರೆ. ಮತ್ತು ಕೆಲವರು ಸತ್ಸಂಗದಲ್ಲಿದ್ದು ಆ ಕಥೆಗಳನ್ನು ಕೇಳ್ತಾರೆ, ಹಾಗೆ ತಾವು ಮಗ್ನರಾಗಿರ್ತಾರೆ. ಹೀಗೆ ಅನೇಕ ವಿಧದಲ್ಲಿ ಭಗವಂತನನ್ನು ಸರ್ವಭಾವೇನ ಕೆಲವರು ಪೂಜೆ ಮಾಡೋದು, ಬರೀ ಪುಷ್ಪದಿಂದ ಪೂಜೆ ಮಾಡೋದು, ಮನಸ್ಸಿನಲ್ಲಿಯೇ ಧ್ಯಾನ ಮಾಡೋದು, ಬೇರೆಯವ್ರಿಗೇನೂ ಗೊತ್ತೇ ಆಗೋದಿಲ್ಲ ಅವರು ಪೂಜೆ ಮಾಡ್ತಾಯಿದ್ದಾರೆ ಅಂತ ಮನಸ್ಸಿನಲ್ಲಿ. ಈ ಥರ ವಿವಿಧ ಭಾವಗಳಲ್ಲಿ ಭಗವಂತನನ್ನು ಪೂಜೆ ಮಾಡ್ತಾರೆ. ಇದನ್ನೇ ಸರ್ವಭಾವೇನ ಅಂತ ಇಲ್ಲಿ ಹೇಳಿರೋದು. ಆಮೇಲೆ ಅಷ್ಟೇ ಸಾಲದು, ನಿಶ್ಚಿಂತೆಯಿಂದ ಮಾಡಬೇಕು ಅಂದರೆ ಮನಸ್ಸಿನಲ್ಲಿ ಒಂದು ಭಯವೋ ಒಂದು ಆತಂಕವೋ ಏನೂ ಇರಬಾರ್ದು. ಭಗವಂತನನ್ನು ಧ್ಯಾನಿಸಬೇಕಾದ್ರೆ, ಪೂಜಿಸಬೇಕಾದ್ರೆ ಅಲ್ಲಿ ಭಗವಂತನಲ್ಲಿ ಮಾತ್ರ ಮನಸ್ಸಿರಬೇಕು, ಮಗ್ನರಾಗಿರಬೇಕು. ಇದು ನಿಶ್ಚಿಂತೆ ಅಂತ ಹೇಳ್ತಾ ಇದೆ. ಹೀಗೆ ಭಗವಾನ್ ಏವ ಭಗವಂತನನ್ನು ಮಾತ್ರವೇ ಭಜನೀಯ ಪೂಜಿಸತಕ್ಕದ್ದು ಧ್ಯಾನಿಸತಕ್ಕದ್ದು ಅಂತ ಈ ಸೂತ್ರದ ಅರ್ಥ. ಅಂದರೆ ಭಕ್ತಿ ಹೇಗಿರಬೇಕು ಭಗವಂತನನ್ನು ಆರಾಧಿಸಬೇಕಾದರೆ ಅಂದರೆ ಯಾವಾಗಲೂ ಎಲ್ಲ ಭಾವಗಳಿಂದಲೂ, ಮತ್ತು ಯಾವ ಆತಂಕವೂ ಭಯ ಗೇಹ ಯಾವುದೂ ಇಲ್ಲದೆ ಮನಸ್ಸು ನಿರ್ಮಲವಾದ ಮನಸ್ಸಿನಿಂದ ಭಗವಂತನನ್ನು ಮಾತ್ರ ಪೂಜಿಸಬೇಕು ಅಂತ ಇದು ಸೊಗಸಾದ ಒಂದು ಸೂತ್ರ. ಇನ್ನು ಈ ದಿವಸದ ನಾಯನಾರ್ ಅವರ ಬಗ್ಗೆ ಹೋಗೋಣ. ದಂಡಿ ಅಡಿಗಲ್ ಅನ್ನುವ ನಾಯನಾರು, ಇವರ ಬಗ್ಗೆ ನಮ್ಮ ಸುಂದರಮೂರ್ತಿ ನಾಯನಾರವರು ಏನು ಹೇಳಿದ್ದಾರೆ ಅಂತಂದರೆ, ನಾಟಮಿಗೂ ದಂಡಿಕ್ಕೂ ಮೂರ್ಖರಕ್ಕೂ ಅಡಿಯೇನಂತ. ಅಂದರೆ ಇನ್ನೊಬ್ಬ ನಾಯನಾರನ್ನು ಸೇರಿಸಿದ್ದಾರೆ ಮೂರ್ಖ ನಾಯನಾರ್ ಅಂತ, ಅದನ್ನು ಆಮೇಲೆ ಹೇಳ್ತೀನಿ. ಇದರ ಅರ್ಥ ಏನು ಅಂದರೆ, ದಂಡಿ ಅಡಿಗಳವರೆಗೂ ಕೂಡ ನಾನು ದಾಸನು ಅಂತ ಇದರ ಅರ್ಥ. ಈ ದಂಡಿ ಅಡಿಗಳು ಅನ್ನೋರು ತಿರುವಾರೂರ್ ಅನ್ನೋ ಊರು, ಅನೇಕ ಸಲ ನಾನು ಹೇಳಿದ್ದೇನೆ, ಆ ಊರಿನಲ್ಲಿ ಇದ್ದವರು. ಚೋಳ ರಾಜ್ಯದಲ್ಲಿ ಇದು ಇದೆ. ಇವರು ಪಾಪ ಹುಟ್ಟಿದಾಗಲಿಂದ ಕುರುಡರು, ಕಣ್ಣೇ ಇಲ್ಲ. ಈ ಕಣ್ಣಿಲ್ಲ ಅಂತ ಹೇಳಿ ಅವರು ಭಗವಂತನನ್ನು ಯಾವುದೂ ಯಾವತ್ತೂ ನಿಂದಿಸಲಿಲ್ಲ. ಅದರ ಬಗ್ಗೆ ಹೆಚ್ಚಾಗಿ ಇನ್ನೂ ಭಕ್ತಿ ಜಾಸ್ತಿ ಆಯಿತು. ಭಗವಂತನನ್ನು ಹೊರಗಡೆ ಕಣ್ಣುಗಳು ಇಲ್ಲದೆ ಹೋದರೂ ತಮ್ಮ ಹೃದಯದಲ್ಲಿದ್ದ ಒಳಗಣ್ಣಿನಿಂದ ಯಾವಾಗಲೂ ಪೂಜೆ ಮಾಡ್ತಾಯಿದ್ರು, ಅದರಲ್ಲಿಯೇ ಧ್ಯಾನಾಸಕ್ತರಾಗಿರ್ತಾಯಿದ್ರು. ಮತ್ತು ಪ್ರತಿ ದಿವಸವೂ ಸ್ನಾನ ಮಾಡಿ

ಹಗ್ಗದ ಸಹಾಯದಿಂದ ಇಳಿದು ಒಂದು ಗುದ್ದಲಿಯಿಂದ ಅಲ್ಲಿಂದ ಮಣ್ಣನ್ನೆಲ್ಲ ಬಾಚಿ ಒಂದು ಗೂಡೆಯೊಳಗೆ ಹಾಕಿ ಅದನ್ನು ಆ ಹಗ್ಗದ ಸಹಾಯದಿಂದ ಹಿಡಿದುಕೊಂಡು ಒಂದೊಂದೇ ಮೆಟ್ಲು ಹತ್ತಿ ಬಂದು ಆಮೇಲೆ ಮೇಲ್ಗಡೆ ಎಲ್ಲೋ ಒಂದು ಕಡೆ ದೂರದಲ್ಲಿ ಆ ಮಣ್ಣನ್ನು ಹಾಕ್ತಾಯಿದ್ರು. ನಾವು ಊಹಿಸಬೇಕು, ಒಬ್ಬರು ಕುರುಡರಿಗೆ ಇದು ಎಷ್ಟು ಕಷ್ಟವಾದ ಕೆಲಸ ಕಾರ್ಯ ಅನ್ನೋದು ನಾವು ಊಹಿಸಬಹುದು. ಹೀಗೆ ಇವರು ಮಾಡ್ತಾಯಿದ್ರು. ಇದನ್ನು ಇಲ್ಲಿ ಶ್ರವಣರುಗಳಿದ್ರಲ್ಲ, ಇವರು ನೋಡಿದ್ರು. ಇವರಿಗೆ ಮೊದಲೇ ಈ ಏನೋ ಮಾಡ್ತಾಯಿದ್ದಾನಲ್ಲ ಅಂತ ಒಂದು ಹೊಟ್ಟೆ ಬರಿ ಕೇಳಿದ್ರು, ಏನಪ್ಪ ಮಾಡ್ತಾಯಿದೆಯಾ ಅಂತ. ಇಲ್ಲ, ಈ ಕೊಳ ಕೆಟ್ಟು ಹೋಗ್ಬಿಟ್ಟಿದೆ, ಆದ್ದರಿಂದ ಇದನ್ನು ಶುದ್ಧ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಶ್ರವಣರು ಹೇಳ್ತಾರೆ, ನೀನು ಶುದ್ಧ ಮಾಡ್ತೀಯ ಇದನ್ನು, ಅದನ್ನೆಲ್ಲ ಕಣ್ಣೇ ಕಾಣೋದಿಲ್ಲ ನಿನಗೆ. ನೀನು ಕಣ್ಣು ಕಾಣದೆ ಗುದ್ದಲಿಯಿಂದ ನೀನು ಅಗೆಯುವಾಗ ಎಷ್ಟು ಜಂತುಗಳು ಕ್ರಿಮಿಗಳು ಜಂತುಗಳು ಸಾಯ್ತವೆ ನಿನಗೆ ಗೊತ್ತಿಲ್ವಾ? ಕಣ್ಣಿಲ್ಲ, ನಿನಗೆ ಕಾಣೋದಿಲ್ಲ, ಅದು ಮಾಡಬೇಡ, ನಿಲ್ಲಿಸು ಅಂತಂದರು. ಇಲ್ಲ ಇಲ್ಲ, ನಾನು ಮಾಡ್ತಾ ಇರೋದು ಶಿವಸೇವೆ. ಶಿವಸೇವೆ ಮಾಡ್ತಾ ಇರುವಾಗ ಅಂಥದ್ದೇನೂ ನಡೆಯೋದಿಲ್ಲ ಅಂತ ಅವರು ಹೇಳಿದರು. ನಾವು ಹೇಳ್ತಾ ಇರೋದು ನಿನಗೆ ಕಣ್ಣಿಲ್ಲ, ನಿನಗೆ ಮೊದಲೇ ಕಾಣಿಸ್ತಾ ಇಲ್ಲ, ಇದು ಕಿವಿಗೂ ಬೀಳೋದಿಲ್ವ ನಿನಗೆ? ನಾವು ಹೇಳೋದು ಎಷ್ಟೋ ಜೀವಿಗಳು ಸತ್ತು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ, ನೀ ಅದನ್ನೇ ಮಾಡ್ತೀಯ ಅಂತ ಹೇಳಿ ಅವರು ಹೇಳಿದ್ರು. ಕಿವುಡು ಆಗಿಬಿಟ್ಟಿದ್ಯಾ ನೀನು, ಕುರುಡ ಅಂತಂದರೆ ಏನು, ಕಿವುಡು ಆಗಿಬಿಟ್ಟಿದೆಯಲ್ಲ ಅಂತ ಹೇಳಿ ಕೋಪಗೊಂಡು ಏನು ಮಾಡಿದ್ರು, ಆತನ ಕೈನಲ್ಲಿದ್ದ ಗುದ್ದಲಿಯನ್ನು ಒಂದು ಕಡೆ ಎಸೆದರು, ಗೂಡೆಯನ್ನು ಇನ್ನೊಂದು ಕಡೆ ಎಸೆದರು, ಅವಮಾನ ಮಾಡಿದ್ರು. ನಿನಗೆ ಶಿವಭಕ್ತಿ ಬೇರೆ ಹೀಗೆ ಅಂತ ಹೇಳಿ ಅವಮಾನ ಮಾಡಿದ್ರು. ಇದರಿಂದ ಇವರಿಗೆ ಮನಸ್ಸಿಗೆ ಬಹಳ ಖೇದವಾಯಿತು. ಅವರು ಅವಮಾನ ಮಾಡಿದ್ರಲ್ಲ ಅಂತ ಅಲ್ಲ, ಏನು ಶಿವಸೇವೆ ಮಾಡೋದಕ್ಕೆ ಈಶ್ವರನನ್ನು ಈ ಥರ ನಿಂದಿಸ್ತಾ ಇದ್ದಾರೆ, ನನ್ನ ನಿಲ್ಲಿಸೋ ಮೂಲಕ ಶಿವಸೇವೆ ಮಾಡೋದಕ್ಕೆ ಬಿಡ್ತಾ ಇಲ್ವಲ್ಲ ಅಂತ ಇವರಿಗೆ ಮನಸ್ಸಿಗೆ ಬಹಳ ನೋವಾಯಿತು. ಹೇಳಿದ್ರು, ನಾನು ಕುರುಡನೂ ಇರಬಹುದು ನಿಮ್ಮ ಪ್ರಕಾರ, ಕಿವುಡನೂ ಆಗಿರಬಹುದು, ಆದರೆ ದೇವರು ನಿಮಗೆ ತಕ್ಕ ಶಿಕ್ಷೆ ಕೊಡ್ತಾನೆ, ನಿಮ್ಮ ಕಣ್ಣುಗಳು ಹೋಗಿಬಿಡುತ್ತವೆ ಅಂತ ಹೇಳಿಬಿಟ್ಟು ಮೇಲೆ ದೇವಸ್ಥಾನಕ್ಕೆ ಹೋಗಿ ಶಿವನಲ್ಲಿ ಹತ್ಕೊಂಡ್ರು, ಮೊರೆ ಇಟ್ಟರು. ಅಪ್ಪ ನೋಡು, ಹೀಗೆ ನಿನ್ನ ಸೇವೆ ಮಾಡಬೇಕು ಅಂತಂದರೆ ಹೀಗೆ ಮಾಡ್ತಾಯಿದ್ದಾರೆ, ತೊಂದರೆ ಮಾಡ್ತಾಯಿದ್ದಾರೆ ಇವರು ಅಂತ ಹೋಗಿ ದೇವರಲ್ಲಿ ಅಳ್ತಾ ಮೊರೆ ಇಟ್ಟರು. ಅದಕ್ಕೆ ಭಗವಂತನ ಹೇಳ್ದ, ನೀವೇನು ಯೋಚನೆ ಮಾಡಬೇಡಿ, ನಾಳೆ ಎಲ್ಲ ಸರಿ ಹೋಗುತ್ತೆ, ನಿಮಗೆ ಅಭಯ ಕೊಡ್ತಾ ಇದ್ದೀನಿ, ಎಲ್ಲ ಸರಿ ಹೋಗುತ್ತೆ, ನೀವು ಹೋಗಿ ನಿಶ್ಚಿಂತೆಯಾಗಿ ಹೋಗಿ ಅಂತ ಹೇಳಿದರು. ಈ ಕಡೆ ಭಗವಂತ ಏನು ಮಾಡ್ದ, ಆ ದೇಶದ ರಾಜನಿಗೆ ಕನಸಿನಲ್ಲಿ ಬಂದು, ನೋಡಿ ಈ ರೀತಿ ದಂಡಿಯಡಿಗಳಂತ ನನ್ನ ಭಕ್ತರಿದ್ದಾರೆ, ಅವರಿಗೆ ನೀವು ಹೋಗಿ ಸಹಾಯ ಮಾಡಿ ಅಂತ ಹೇಳಿ ಕನಸಿನಲ್ಲಿ ಆಜ್ಞೆ ಆಯಿತು. ಮಾರನೇ ದಿವಸವೇ ಆ ರಾಜ ತನ್ನ ಸೈನ್ಯದೊಡನೆ ಆ ಜಾಗಕ್ಕೆ ಬಂದರು. ಬಂದುಬಿಟ್ಟು ಎಲ್ಲರನ್ನೂ ಕರೆಸಿದರು, ಆ ಶ್ರವಣರು ಯಾರು ಇವರನ್ನೆಲ್ಲ ಹಿಂಸೆ ಮಾಡಿದ್ರು ಅವರನ್ನು ಕಳಿಸಿದರು. ನೀವು ಏನು ಮಾಡಿದಿರಿ ಇವರಿಗೆ ಅಂತ, ಹೌದು ಇವರು ನಾವು ಹೇಳಿದ ಮಾತು ಕೇಳಲಿಲ್ಲ, ನೀವು ಕುರುಡರು ಮಾತ್ರ ಅಲ್ಲ ಕಿವುಡರು ಆಗಿದ್ದೀರಿ ಅಂತ ಹೀಯಾಳಿಸಿದ್ವಿ, ಇದೇನು ಇವರು ಮಾಡೋ ಸೇವೆನಾ ಇದು ಅಂತ ಹೇಳಿ ನಾವು ಹೀಯಾಳಿಸಿದ್ವಿ ಅಂತಂದರು. ಆಮೇಲೆ ದಂಡಿಯಡೆಗಳನ್ನು ಕೇಳಿದವರು ರಾಜ, ಅದಕ್ಕೆ ಅವ್ರು ಹೇಳಿದ್ರು, ಹೌದು ಇವರು ಮಾಡಿದ್ದೇನೋ ನಿಜ, ಇವರು ಕಣ್ಣುಗಳು ಹೋಗಲಿ ಅಂತಲೂ ನಾ ಹೇಳಿದ್ದು ನಿಜ, ಅಷ್ಟು ಅವಮಾನ ಮಾಡಿದ್ದಾರೆ, ನಾನು ಮಾಡೋ ಸೇವೆಗೆ ಇವರು ಅಡ್ಡ ಬಂದಿದ್ದಾರೆ, ನನ್ನ ಸೇವೆ ಅಲ್ಲ ಇದು, ಶಿವನಿಗೆ ಮಾಡ್ತಾ ಇರೋ ಸೇವೆ, ಇದಕ್ಕೆ ಅಡ್ಡ ಬಂದಿದ್ದಾರೆ ಅಂತ ಹೇಳಿದ್ರು. ಓ, ನಾನೇ ಹೇಳಿದೆ ನಿಮಗೆ ಕಣ್ಣು ಹೋಗುತ್ತೆ, ನನಗೆ ಕಣ್ಣು ಬರುತ್ತೆ ಅಂತ ಹೇಳಿದ್ದು ಉಂಟು ಅಂತಂದ ಅವರು ಒಪ್ಪಿಕೊಂಡರು. ಆವಾಗ ರಾಜ ಹೇಳ್ದ, ಸರಿ ನೀವು ನಮ್ಮ ಹೇಳಿದ್ದನ್ನು ನೀವು ಸಾಧಿಸಿ ತೋರಿಸಿ ಅಂತ ಹೇಳಿದ್ರು. ಆವಾಗ ದಂಡಿ ಅಡಿಗಳು ಏನು ಮಾಡಿದ್ರು, ಆ ಕೊಳದಲ್ಲಿ ಇದ್ದ ನೀರಿನಲ್ಲಿ ಮುಳುಗಿ ಮೇಲಕ್ಕೆ ಭಕ್ತಿಯಿಂದ ಶಿವಾಯ ನಮಃ ಶಿವಾಯ ನಮಃ ಅಂತ ಹೇಳಿಕೊಂಡು ಮೇಲೆ ಎದ್ದು ಬಂದರು. ಬಂದ ತಕ್ಷಣ ಅವರಿಗೆ ದೃಷ್ಟಿ ಪ್ರಾಪ್ತವಾಯಿತು, ಕಣ್ಣು ತೆಗೆದು ನೋಡ್ತಾರೆ ಎಲ್ಲ ಕಾಣ್ತಾ ಇದೆ. ಅದೇ ಕ್ಷಣದಲ್ಲಿ ಇವರನ್ನು ಹೀಯಾಳಿಸದ ಆ ಶ್ರವಣರಿಗೆಲ್ಲ ದೃಷ್ಟಿ ನಾಶವಾಯಿತು. ಆಗ ಎಲ್ಲರಿಗೂ ಆಶ್ಚರ್ಯವಾಯಿತು, ರಾಜನೂ ಪರಮಾಶ್ಚರ್ಯಗೊಂಡ, ಆಹಾಹಾ ಇವರು ಎಂಥ ಶಿವಭಕ್ತರು, ಇವರ ಶಿವಭಕ್ತಿಯಲ್ಲಿ ಎಷ್ಟು ಸಿನ್ಸಿಯರಿಟಿ ಇದೆ ಅಂತ ತಿಳಿದುಕೊಂಡು ಆ ಶ್ರವಣರು ಯಾರು ದೃಷ್ಟಿ ಕಳ್ಕೊಂಡ್ರು ಎಲ್ಲರನ್ನು ಕೂಡ ರಾಜ್ಯದಿಂದ ಹೊರಗೆ ಅಟ್ಟಿದ. ಅಷ್ಟು ಮಾತ್ರವಲ್ಲ, ಮಿಕ್ಕ ಅಲ್ಲಿದ್ದ ಜನಗಳಿಗೆಲ್ಲ ಶಿವಭಕ್ತಿಯನ್ನು ಶಿವಭಕ್ತರನ್ನಾಗಿ ಮಾಡಿ, ಶಿವಭಕ್ತಿ ಅವರಿಗೆ ಬರಬೇಕು ಆ ಥರ ಮಾಡಿದ್ದಲ್ಲದೆ, ತನ್ನ ನಿರ್ಲಕ್ಷ್ಯದಿಂದ ಈ ದೇವಸ್ಥಾನಗಳು ಹೀಗಾಗಿವೆ ಅಂತ ತಿಳಿದುಕೊಂಡು, ಕೊಳ ಎಲ್ಲ ಹಾಳಾಗಿದೆಯಲ್ಲ
ತಕ್ಷಣವೇ ತನ್ನ ಸೈನಿಕರಿಗೆ ಮತ್ತು ತನ್ನ ಸೇವರಿಗೆ

0: ಆಜ್ಞೆ ಮಾಡಿದ. ಈ ಕೊಳವನ್ನೆಲ್ಲ ಸರಿಪಡಿಸಿ, ದೇವಸ್ಥಾನದಲ್ಲಿ ಏನೇನು ಕ್ರಮವಾಗಿ ನಡೆಯುತ್ತಿಲ್ಲ ಅದೆಲ್ಲ ಇನ್ನು ಮೇಲೆ ತಕ್ಷಣದಿಂದ ನಡೀಬೇಕು ಅಂತ ಹೇಳಿ ಆ ದೇವಸ್ಥಾನವನ್ನು ಪುನರುಜ್ಜೀವನಗೊಳಿಸಿದ್ದು ಮಾತ್ರವಲ್ಲದೆ, ಆ ತನ್ನ ರಾಜ್ಯದಲ್ಲಿದ್ದ ಮಿಕ್ಕ ದೇವಸ್ಥಾನಗಳಲ್ಲೂ ಏನೇನು ಎಲ್ಲೆಲ್ಲಿ ನಡೀತಾ ಇರಲಿಲ್ವೋ ಅಲ್ಲಿ ಕೂಡ ಕ್ರಮೇಣ ಕ್ರಮಬದ್ಧವಾಗಿ ಎಲ್ಲ ಪೂಜೆಗಳು, ಪುರಸ್ಕಾರಗಳು, ಉತ್ಸವಾದಿಗಳು ನಡೆಯಬೇಕು ಅನ್ನೋ ಥರ ಏರ್ಪಾಡು ಮಾಡಿ ತನ್ನ ಒಂದು ಸಾಮರ್ಥ್ಯದಿಂದ ಶಿವ ದೇವಸ್ಥಾನಗಳನ್ನೆಲ್ಲ ಮತ್ತೆ ಪ್ರಜ್ವಲಿಸೋ ಹಾಗೆ, ಎಲ್ಲ ಸರಿಯಾಗಿ ಕಾರ್ಯ ನಡೆಸುವ ಹಾಗೆ, ಭಕ್ತಾದಿಗಳಿಗೆ ಅದು ಸಿಗೋ ಹಾಗೆ, ಲಭ್ಯವಾಗೋ ಹಾಗೆ ಏರ್ಪಾಡು ಮಾಡ್ದ. ಆ ರಾಜ ತನ್ನ ನಿರ್ಲಕ್ಷ್ಯದಿಂದ ಹೀಗಾಯಿತು ಅನ್ನೋದು ಗೊತ್ತಾಗಿ ಇದು ರಾಜನಿಗೆ ತಿಳಿಸುವಂತೆ ಮಾಡಿದ್ದೇ ಈ ದಂಡಿಯಡಿಗಳವರ ಒಂದು ದೊಡ್ಡ ಕೈಂಕರ್ಯ. ಹೀಗೆ ದಂಡಿಯಡಿಗಳವರ ಚರಿತ್ರೆ ಹೇಳಲ್ಪಟ್ಟಿದೆ. ಮುಂದೆ ಮೂರ್ಖನಾಯನಾರ್ ಅನ್ನುವರ ಚರಿತ್ರೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ.
1: ಓಂ ನಮಃ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. ಇನ್ ಆರ್ಡರ್ ಟು ಮೇಕ್ ದೀಸ್ ಎಕ್ಸ್ಟೆನ್ಸಿವ್ ರಿಸೋರ್ಸಸ್ ಮೋರ್ ಆಕ್ಸೆಸಿಬಲ್ ಅಂಡ್ ಬೆನಿಫಿಷಿಯಲ್ ಟು ಅವರ್ ರೇಡಿಯೋ ಲಿಸ್ನರ್ಸ್, ವಿ ಹ್ಯಾವ್ ರೀಆರ್ಗನೈಸ್ಡ್ ಅವರ್ ಪ್ರೋಗ್ರಾಮ್ ಶೆಡ್ಯೂಲ್. ತಿರುಮುರೈ ಮ್ಯೂಸಿಕ್ ಅಂಡ್ ತಿರುಮುರೈ ಡಿಸ್ಕೋಸಸ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ತಿರುನೆರಿಯ ತಮಿಳೋಸೆ. ಫಿಲಾಸಫಿಕಲ್ ಡಿಸ್ಕೋಸಸ್ ಅಂಡ್ ಪೆರಿಯ ಪುರಾಣಂ ಲೆಕ್ಚರ್ಸ್ ಇನ್ ತಮಿಳ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ಶಿವತತ್ವ. Programs in languages other than Tamil will be broadcast on Shaiva Lahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
2: Dear listeners of Shaivam.org, the following is Shukla Yajurvedam, Karma Shaka, Adhyayam 25.
3: Atha Panchavimsho Dhyayah. Om Hiranyagarbhas Samavartata Agre Bhutasya Jatah Patireka Asit. ಸದಾ ಆಧಾರ ಪೃಥಿವೀಂದ್ಯಾಮುತೇಮಾಂ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಉಪಯಾಮ ಗೃಹೀತೋಸಿ ಪ್ರಜಾಪಾತಯೇ ತ್ವಾಜುಷ್ಟಂ ಗೃಹ್ಣಾಮ್ಯೇಷ ತೇಯೋ ನಿಸ್ಸೂರ್ಯಸ್ತೆ ಮಹಿಮಾ. ಯಸ್ತೇ ಹನ್ ಸಂವತ್ಸರೇ ಮಹಿಮಾ ಸಂಬಭೂವ ಯಸ್ತೇ ವಾಯ ಅಂತರಿಕ್ಷೇ ಮಹಿಮಾ ಸಂಬಭೂವ. ಯಸ್ತೇ ದಿವಿ ಸೂರ್ಯೇ ಮಹಿಮಾ ಸಂಬಭೂವ ತಸ್ಮೈ ತೇ ಮಹಿಮ್ನೇ ಪ್ರಜಾಪಾತಯೇ ಸ್ವಾಹಾ ದೇವೇಭ್ಯಃ. ಯಃ ಪ್ರಾಣತೋ ನಿಮಿಷತೋ ಮಾಹಿ ತ್ವೈಕ ಇದ್ರಾಜಾ ಜಗಾತೋ ಬಭೂವ. ಯ ಈಶೇ ಅಸ್ಯ ದ್ವಿಪದಶ್ಚತುಷ್ಪದಃ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಉಪಯಾಮ ಗೃಹೀತೋಸಿ ಪ್ರಜಾಪಾತಯೇ ತ್ವಾಜುಷ್ಟಂ ಗೃಹ್ಣಾಮ್ಯೇಷ ತೇಯೋ ನಿಶ್ಚಂದ್ರಮಾಸ್ತೆ ಮಹಿಮಾ. ಯಸ್ತೇ ರಾತ್ರೌ ಸಂವತ್ಸರೇ ಮಹಿಮಾ ಸಂಬಭೂವ ಯಸ್ತೇ ಪೃಥಿವ್ಯಾಮಗ್ನೌ ಮಹಿಮಾ ಸಂಬಭೂವ. ಯಸ್ತೇ ನಕ್ಷತ್ರೇಷು ಚಂದ್ರಮಾಸಿ ಮಹಿಮಾ ಸಂಬಭೂವ ತಸ್ಮೈ ತೇ ಮಹಿಮ್ನೇ ಪ್ರಜಾಪಾತಯೇ ದೇವೇಭ್ಯ ಸ್ವಾಹಾ. ಯುಂಜಂತಿ ಬ್ರಧ್ನಮಾರುಷಂ ಚರಂತಂ ಪರಿತಸ್ಥುಷಾಃ ರೋಚಂತೆ ರೋಚನಾ ದಿವಿ ಯುಂಜಂತ್ಯಸ್ಯ ಕಾಮ್ಯಾ ಹರಿ ವಿಪಕ್ಷ ಸಾರಥೇ. ಶೋಣಾ ಧೃಷ್ಣೋ ನೃವಾಹಾಸ यद्वातो अपो अगानीगन प्रियामिन्द्रस्य तन्वम् एतद्गुस्तोतरनेन पथा पुनरश्वमावर्तयासिनः वसावस्त्वाञ्जन्तुगायत्रेण छन्दासा रुद्रास्त्वाञ्जन्तुत्रैष्टुभ्येन छन्दासा आदित्यास्त्वाञ्जन्तुजागातेन छन्दासा भूर्भुवस्वर्लाजी छाचीन्यव्येगव्ये एतदन्नामत्तदेवा एतदन्नामद्धि प्रजापते कस्वीदे काकी चारति गौस्विज्जायते पुनः किग्गिस्विद्धिमस्याभेषजङ्गिं वावपानं महत् सूर्या एकाकी चारति चन्द्रमा जायते पुनः अग्निर्हिमस्याभेषजं भूमिरावपानं महत् कास्वीदासीत् पूर्वचित्तिः किग्गिस्वीदासीत् बृहद्वयाः कास्वीदासीत् पिलिप्पिला कास्वीदासीत् पिशङ्गिला द्यौरासीत् पूर्वचित्तिरश्व

ಪಾಪಚತೈರಾವತ್ವಸೀದಗ್ರೀವಶ್ಚಾಗೈಃ ನ್ಯಗ್ರೋಧಶ್ಚಮಸೈಶಲ್ಮಲಿರ್ವೃದ್ಧ್ಯಾ ಈಶಸ್ಯ ರಾಥ್ಯೋ ವೃಷಾ ಪದ್ಭಿಶ್ಚತುರ್ಭಿರೇದಾಗನ್ ಬ್ರಹ್ಮ ಕೃಷ್ಣಶ್ಚ ನೋವತು ನಮೋಗ್ನಯೇ ಸಗ್ಗೀಶೀತೋ ರಶ್ಮಿನಾ ರಥ ಸಗ್ಗೀಶೀತೋ ರಶ್ಮಿನಾ ಹಯಾಃ ಸಗ್ಗೀಶೀತೋ ಅಪ್ಸ್ವಪ್ಸುಜಾ ಬ್ರಹ್ಮಾ ಸೋಮಾ ಪುರೋಗವಃ ಸ್ವಯಂ ವಾ ಜಿಗ್ಗಿಸ್ತನ್ವಂ ಕಲ್ಪಯಸ್ವ ಸ್ವಯಂ ಯಾಜಸ್ವ ಸ್ವಯಂ ಜೂಷಸ್ವ ಮಹಿಮಾತೇನ್ಯೇನ ನ ಸನ್ನಶೇ ನವಾಉ ಏತನ್ಮ್ರಿಯಸೀ ನರಿಷ್ಯಸಿ ದೇವಾ ಇದೇಷಿ ಪಥಿಭಿಃ ಸುಗೇಭಿಃ ಯತ್ರ ಸಾತೇ ಸುಕೃತೋ ಯತ್ರ ತೇ ಯಯುಸ್ತತ್ರ ತ್ವಾ ದೇವಃ ಸಾವಿತಾ ದಾಧಾತು ಅಗ್ನಿಃ ಪಶುರಾಸೀತ್ ತೇನಾಯಜಂತ ಸ ಏತಲ್ಲೋಕಮಾಜಯದ್ಯಸ್ಮಿನ್ನಗ್ನಿಃ ಸತೇ ಲೋಕೋ ಭಾವಿಷ್ಯತಿ ತಂಜೇಷ್ಯಸಿ ಪಿಬೈತಾ ಅಪಃ ವಾಯುಃ ಪಶುರಾಸೀತ್ ತೇನಾಯಜಂತ ಸ ಏತಲ್ಲೋಕಮಾಜಯದ್ಯಸ್ಮಿನ್ವಾಯುಃ ಸತೇ ಲೋಕೋ ಭಾವಿಷ್ಯತಿ ತಂಜೇಷ್ಯಸಿ ಪಿಬೈತಾ ಅಪಃ ಸೂರ್ಯಃ ಪಶುರಾಸೀತ್ ತೇನಾಯಜಂತ ಸ ಏತಲ್ಲೋಕಮಾಜಯದ್ಯಸ್ಮಿನ್ ಸೂರ್ಯಾಃ ಸತೇ ಲೋಕೋ ಭಾವಿಷ್ಯತಿ ತಂಜೇಷ್ಯಸಿ ಪಿಬೈತಾ ಅಪಃ

ಭವತಿ ಶತಮ್ರಾಹ್ಮಣಾಭ್ಯಮಂಜೇ ಸದಾಯ ಪ್ರಣಸ್ವೇಂದ್ರಿಯ ಆಯುಷ್ಯೇಂದ್ರಿಯೇ ಸಪ್ತದಶಸ್ತೋತ್ರಂ ಭವತಿ ಸಪ್ತದಶ ಪ್ರಜಾಪತಿ ಪ್ರಜಾಪತೇರಾಜ್ಯೇ ಪ್ರಕಾಶಾವದ್ಭರ್ಯವೇ ದಾದೇ ಪ್ರಕಾಶಮೇ

ಅಗ್ನಿರಂತರಿಕ್ಷಂ ವೈರೇತೋ ನಿಚ್ಛತೆ ಯಥೋ ನಿರತ್ಯತ್ಯಾ ಪಶೂನಾಂ ಗರ್ಭಾ ಪ್ರಪಾದತಾಸ್ಯರಭಯದುಪ ವಿಸಾದಯತ್ಯಂತರಿಕ್ಷ ಸದಮೇ ವೈನಮಕರ್ ಕರ್ವಿಜ್ಞಾನಾಂ ಧೃತ್ಯೈ ಸೂಯತೆ ವಾ ಏಷೋ ಅಗ್ನೀನಾಂ ಯಶ್ಚೀಯತೆ ತಸ್ಮಾದೇಶ ಆಸಂಧಿ ಶ್ರೀದತ್ತಮ್ಮಾತರಸ್ಯಾ ಉಪಸ್ಥ ಇತೀಯಂ ವಾ ಅಗ್ನೇರ್ಯೋ ನಿಸ್ವ ಏವೈ ನೈ ಯೋ ನೋ ಸ್ವೇ ವೇಷಯತಿ ಚಿತ್ರ ನಿರ್ಪ

ಸ್ಥಾನಂ ಪೃಥಿವ್ಯಾತ್ ಅಕ್ರಮಿಮಂ ಪಿತರೋ ಲೋಕಮಸ್ಮಾ ಇತಿ ಯಮಾತ್ಮಾ ಏತೇನಾಸ್ಯ ದೇವಯಜನಂ ನಿರಯಾದಿಷ್ಟ ಸ್ಮೃತೇ ದೇವಯಜನೇಕ್ಮಿಂಚಿನದೇ ಯವದೇವತ್ಯೋಸ್ಯಾತ್ಮಿರವಿವರ್ತೆ ಸ್ವರ್ಗಾತ್ಮಂತಿ ಯದೇವಾತ್ಯಾಯತ್ಯಂ ಮೇತ್ಯಂ ದದುತ್ನಂತಿ ವ್ಯಾಮಮಾತ್ರಮುತ್ನಂತೇತ ತಸ್ಮೈ ಪುರುಷೇ ವೀರ್ಯಂ ವೀರ್ಯ ಸಂವಿತೇ ಚೀಯತೇಥೋ ಏತಾವಾನ್ ವೈ ಪುರುಷೇ ಮಹಿಮಾ ಮಹಿಮ್ನೋ ವರುತ್ಯಾತ್ ಅವೋಕ್ಷಿಯದೇವಾತ್ಯಾತ್ನಂತ ಘೋರಮತ್ಸ್ತದ ಸಮಯತ್ಯಥೋ ಆಪೋ ವಾ ಅಗ್ನೇರ್ಯೋ ನಿಸ್ವಾ ಏವೈ ನೌ ಯೋ ನೌ ಚೀಯತೆ ಪುರೀಶಮಸೀತಿ ಗತಾಮಿವ ಪತ್ಯಜ್ಞೇರ್ವಾ ಏತದ್ವೈ ಈಶ್ವಾನರಸ್ಯ ಭಸ್ಮಯತ್ಸಿ ಗತಾ ಸ್ವೇವ ಭಸ್ಮಕೃಷ್ಟೀಯತೆ ಯೋ ನಿರ್ವೈಸಿ ಗತಾರೇತಾ ಊಷಾ ಯತ್ಸಿ ಗತಾನ್ಯುಕ್ತ್ಯೋಷಾನ್ಯವಪತಿ ಯೋ ನೌ ವಾ ಏತದ್ರೇತೋ ದದಾತಿ ತಸ್ಮಾತ್ ಯೋ ನೌ ರೇತೋ ಹಿತಂ ತಸ್ಮಾತ್ ಯೋ ನೇರೇತಃ ಪ್ರಜಾಯತೆ ಪ್ರಜಾಪತಿ ಪ್ರಜಾ ಅಸೃಜ ತಥಾ ವಾ ಊಷೇಭ್ಯ ಏವ ಯೋ ನೇರಸೃಜತ ಪ್ರಜನನಂ ವಾ ಊಷಾ ಪ್ರಜನನೇ ವಾ ಏತದಗ್ನಿಶ್ಚೀಯತೆ ಇಮೇ ವೈ ಸಹಸ್ತಾಂತೇಯತಿ ಅತ್ರೂತಾಮಸ್ತು ನೋ ಪ್ರಿಯಂ ದಾಮಸಹೇತ್ಯಾಪೋ ವಾ ಅಸ್ಯಾಯತ್ಯಾಮೇತ್ಯಾಸ್ತ ಅಮೂರುಷಾ ಅಮುಷ್ಯಾಯತ್ಯಾಮೇತ್ಯಾಸ್ತ ಇಮೇ ಯದಾಪೋಷಧಯೋ ಶೋಭವಂತಿ ಯದೇ ವೈ ನೈ ಯೋ ನೌ ಯತ್ನಂ

ಸಂಭುರತ್ವಾಧಿತ್ಯಾರತ್ನಾಥೇವಾಧಮಿಧನತ್ವಾಯನ ಪೃಥಿವ್ಯಾ ಪತ್ನಿಶ್ಚೇತೋಂತರಿಕ್ಷೆ ಸದಿವೀತ್ಯಾರಮೃತಂ ವೈರಣ್ಯಮೃತೇ ವಾ ಏತದಗ್ನಿಶ್ಚೀಯತೆ ಶ್ಮಶಾನಚಿತೋ ವಾ ಏತೇ ಚೀಯಂತೆ ದಿತ್ಯಾಂದಿತ್ಯಾಂ ಹಿರಣ್ಯ ಸಕಲ ಮುಪಾಸ್ಯಭಿತೇನೈವ ಏಷೋ ಶ್ಮಶಾನಚಿತ್ತೇನ ಸ್ಪರ್ಶೋ ದೈಶ ಪುರುಷೋ

ಪ್ರತಿಷ್ಠಾಪಯತ್ಯಾಮೃತ್ಯರ ವೈ ಸನಾಮೃತ್ಯರ ವೈ ಸನಾಮೃತ್ಯುಪಾಧ್ಯಾತ್ಮಾಯುಗಸ್ಯಾತ್ತಸ್ಮಾತ್ಯನೋ ದಿಶ ದಿಶೋ ಮೋ ವೈ ಏಕಾ

ಭಾರತಸ್ಥಿತ್ಯಸ್ಯ ಪರಿಗೃಹೀತ್ಯಯದಿ ಪುತ್ರ ಪ್ರಥಮಾಯಾಂಜಿತ್ಯಾಭಿಧೀಯಂತೆ ಉಪಧೀಯಂತೆ ಸಂಯಂಚೋ ವಿಭೂತ್ವಾ ರೇತಸ್ಥಿತ್ಯತಃ ಅದೈತಾ ವಿಶ್ವಜ್ಯೋತಿಷ ಏಷಾ ವಾ ಏಷಾಂ ಲೋಕಾ ಜ್ಯೋತಿರ್.

ಮುಲೋಕಲಂತಾರ್ಯಮೇತಾವತ್ತೇ ವಿಷ್ಣೋರ್ವಿಷ್ಣುರ್ವಾತನ್ನಾಭ್ಯಾಮತ್ಮಿಶ್ಚೀಯತ ಆತ್ಮಿಷ್ಟೇತವ್ಯಾಹಾರೋರ್ವಾಂಬರೋಜದೌದುಂಬರ ಮುಲೋಕಲಂ ಭವತ್ಯೋರ್ಜಿವಾ ಏತದಗ್ನಿಶ್ಚೀಯತೆ ವೈಷ್ಣವ್ಯಾಸಾದಯತೆ ವೈಷ್ಣ

ಸಂಭ್ರಿಯಾಜೋಭಾಯತೀಯ್ಯಮ್ಮೋ ಅಸ್ನೇಹೀಯತೆ ಮಧ್ಯೆ ಜ್ಯೋತಿರೇವೀಯತೆ ಯತ್ರಿಕ್ತಮೇಕ್ಷತ ಕ್ಷೋಧಕೋ ಯಜಮಾನಸ್ಯಾಲತಯತ್.

ಪುರಸ್ತಾದುಪತಿಷ್ಠಂತಿ ಚತುರ್ವೇದಿ ಪ್ರಾಣಶ್ರೋತ್ರೇ ಸಾಧಯತಿ ಮೂರ್ತನ್ಯೋ ಸಾನೀತಿ ಪಂಚ ಪಂಚಾಭಿತಾ ಉಪಧೀಯಂತೆ ಪಶೋಸ್ಸರ್ವೈ ದೇವಾತ್ವಾತೋ ಜಾಯತ ನತ್ವಾಯತಸ್ಮಾತ್ ಪಶೋಃ ಪಶ್ಚಾತ್ ವಿರಾಜತ ಶ್ರೋಣಿ ಮುತ್ತರಸ್ತಸ್ಮಾತ್ ಪ್ರಾಂ ಸಂಹಾನಾ ಇಂದ್ರಾಗ್ನಿ ಅವ್ಯತಮಾನಾತ್ ಇಷ್ಟಗಾಂದ್ರಗುಂಹತಯಿಂದರಿಕ್ಷಂ ವಾ ಏಷಾ ಚಿದರಂತರಿಕ್ಷಮಿಮಾ ಪ್ರಜಾ ಇಂದ್ರಾಗ್ನೀ ವೈ ದೇವಾನಾಮೋಜೋ ವೃಥಾ ಓಜೋ ವೀರ್ಯಮಿಂದ್ರಾಗ್ನೀ ಓಜಸ್ ಸಾ ವಾ ಏಷ ವೀರ್ಯಂ ಮತ್ಯತಃ ಪ್ರಜಾನಾಂ ಧೀಯತೆ ಅಥೈತಾ ದಿಶ್ಯಾ ದೇವಾ ವೈ ಸ್ವಜ್ಞಂ ಲೋ